0: The following 2RRR program broadcast in the Kannada language is supported by the Community Broadcasting Foundation of Australia.
1: Namaskara, Shotra Bandavare. July Tingala Hatombatane Tariko, Yelsaur di Patara, Sydney, Kannadavani, Banuli Karakramake, Nimana Atmiya Vage, Swagata Kortajani, Nano Mahesh.
2: Ivatina Namakarikrava, Nera Prasara Alla, Dwani Mudrana Madi, Nimige Prasara Martaidevi, Hagage, Niu Kare Madi, Namjote, Matarakagala,
1: Kaladvara, Sri Prakash Belvade or Jote, ವಿಶೇಷ ಸಂದರ್ಶನ ಅಂಕಣ ಒಂದು ತಂದಿದ್ವಿ. ಈ ವಾರ ಅಂಕಣ ಎರಡು ಮೂರು ಭಾಗವಾಗಿ ತರ್ತಾ ಇದೀವಿ. ಇದು ಕೇಳಿ,
3: ಇತ್ತೀಚೆಗೆ ನೀವು ನಾವೆಲ್ಲ ನೋಡ್ತಾ ಇರೋದು ನಿಮ್ಮ ಬಾಲಿವುಡ್ ಪ್ರವೇಶ, ಹೇಗೆ ಪ್ರವೇಶ ಆಯ್ತು ಮತ್ತು ಯಾಕೆ?
4: ಅದು ನಾನು ಆಕ್ಟರ್ ಅಲ್ಲ, ನಾನು ಅದೇನಾಯ್ತು ಅಂದ್ರೆ ನಾ ಹಿಂದೆ ಮಾಡಿದ್ದೀನಿ, ಅಂದ್ರೆ ಗಿರೀಶ್ ಕಾರ್ನಾಡ್ ಜೊತೆ ನಾನು ಸ್ವಲ್ಪ ಮಾಡಿದ್ದೀನಿ, ಆ ಥರ ಚಿಕ್ಕ ಚಿಕ್ಕ ಏನೋ ಮಾಡಿದ್ದೆ ಹಿಂದೆ. ಬಟ್ ಅವೆಲ್ಲ ಒನ್ ಆಫ್, ಅಂದ್ರೆ ಪರ್ಸನಲ್ಲಿ ಫ್ರೆಂಡ್ಸ್ ಗೊತ್ತಿರೋದ್ರಿಂದ ಮಾಡಿರ್ತಾರದ್ದು. ನಾನು ನಟ ಆಗ್ಬೇಕು ಅಂತಲ್ಲ, ನಾಟಕದಲ್ಲಿ ಕೆಲವು ಸಮಯ ಮಾಡ್ತಾ ಇದ್ದೆ. ಯಾಕಂದ್ರೆ ಯಾರು ಬರಲಿಲ್ಲ ಅಂದ್ರೆ ನಾನು ಅವ್ರ ಪಾತ್ರ ಮಾಡ್ತೇವೆ. ಒಂದ್ಸರಿ ಕೈ ಸಿಹಿ ಕೈ ಚಂದ್ರ ಬರಲಿಲ್ಲ ಅಂದ್ಬಿಟ್ಟು ನಾನು ಮಾಡಿದ್ದೆ ಆ ಪಾತ್ರ. ನಾನು ಡೈರೆಕ್ಟ್ ಮಾಡಿರ್ತೀನಲ್ಲ, ಅದಕ್ಕೆ ನನಗೆ ಗೊತ್ತಿರುತ್ತೆ, ಎಲ್ಲ ಮೂವ್ಸ್ ಲೈನ್ಸ್ ಗೊತ್ತಿರುತ್ತೆ. ನಾನು ಮಾಡ್ತಾ ಇದ್ದೆ ಆ ಥರ ಮಾಡಿದ್ದೀನಿ ನನ್ನ ನಾಟಕ. ನನಗೆ ನಾನು ಗರ್ವ ಮಾಡಿದಾಗ ಒಬ್ಬ ಅರ್ಜುನ್ ಚಕ್ರಧರ್ ಅಂತ, ಅವನು ಇನ್ನೂ ಹೈಸ್ಕೂಲಲ್ಲೋ ಏನೋ ಇದ್ದ, ಅವನು ಅವ್ರ ಫ್ಯಾಮಿಲಿಯವರು ತುಂಬ ಫ್ಯಾನ್ಸ್ ಆಗಿದ್ರು ಗರ್ವ ಸೀರಿಯಲ್ಗೆ. ಅವನು ಅದನ್ನ ನೋಡ್ಕೊಂಡು ಬಂದು ಅವನೊಂಥರ ಸೀಕ್ರೆಟ್ ಆಗಿ ನನಗೆ ಫ್ಯಾನ್ ಆಗಿದ್ದ. ಅವನು ಅವನು ಮಣಿಪಾಲ್ಗೆ ಹೋಗಿ ಮಾಸ್ ಕಮ್ಯುನಿಕೇಷನ್ಗೆ ಸೇರಿಕೊಂಡಾಗ ನನಗೆ ಫೇಸ್ಬುಕ್ಕಲ್ಲಿ ನನಗೊಂದು ಬರೆದ, ನಾನು ಹಿಂದೆಯಿಂದ ನಿಮ್ಮ ಫ್ಯಾನನ್ನು ನಾನು ಮಾಡಿದ್ದೀನಿ, ನಾನು ಡೈರೆಕ್ಟರ್ ಆಗಬೇಕು ಅಂತ ಆಸೆ ನನಗೆ ಅಂತ ಆ ಥರ ಸಂಪರ್ಕ ಇಟ್ಕೊಂಡಿದ್ದ ಅವನು. ಅದು ಮುಗಿಸ್ಕೊಂಡು ಗ್ರ್ಯಾಜುಯೇಷನ್ ಆಗಿ ಬಂದು ಅವನು ಜನಶ್ರೀಯಲ್ಲಿ ಸೇರಿದ. ಒಂದು ಎರಡು ಸರ್ತಿ ನಾನು ಇಂಟರ್ವ್ಯೂ ಮಾಡಿದೆ ಸಿನಿಮಾದೆಲ್ಲ ಮಾಡಿ, ಅವನಿಗೆ ಅವನಿಗೆ ಇಲ್ಲ, ಅವನಿಗೆ ತೃಪ್ತಿ ಇರಲಿಲ್ಲ. ನಾ ಏನು ಮಾಡಲಿ, ನಾ ಏನು ಮಾಡಬೇಕು ಅಂತಿದ್ಯೋ, ನಾನು ಡೈರೆಕ್ಟರ್ ಆಗಬೇಕು ಅಂತ ನಾನು ಹೇಳಿದೆ. ನೋಡಿ, ಇಲ್ಲ ಆಗೋದಕ್ಕೆ ಆಗೋದಿಲ್ಲ, ನಮಗೆ ಸಿನಿಮಾ ಕಲ್ಚರ್ ಅಷ್ಟು ಚೆನ್ನಾಗಿಲ್ಲ, ನೀನು ಇಲ್ಲ ನಿಮಗೆ ತೆಲುಗು ಬಂದರೆ ಹೈದರಾಬಾದ್ಗೆ ಹೋಗು, ಇಲ್ಲ ತಮಿಳು ಬಂದರೆ ನೀನು ಚೆನ್ನೈಗೆ ಹೋಗು, ಇಲ್ಲ ಹಿಂದಿಗೆ ಬರುತ್ತೆ ಅಂದರೆ ನೀನು ಮುಂಬೈಗೆ ಹೋಗು, ಅಲ್ಲಿ ನಿಂಗೆ ಉಳ್ಕೊಳ್ಳೋಕೆ ಯಾರು ಬಿಡಬೇಕು, ನಿನಗೆ ನಿನಗೆ ಯಾರು ಗೊತ್ತಿರಬೇಕು, ನಿಮ್ಮ ತಂದೆ ತಾಯಿ ಒಪ್ಕೋಬೇಕು ಒಂದು 5 ವರ್ಷ ನಿನ್ನ ಬಿಡೋದಕ್ಕೆ, ಇದನ್ನ ಪ್ರಯತ್ನ ಮಾಡೋದಕ್ಕೆ. ನಾವು ಹೆಂಗೆ ವೇಸ್ಟ್ ಇಂಜಿನಿಯರಿಂಗ್ ಕಾಲೇಜ್ಗೆಲ್ಲ 5 ವರ್ಷ ಹೆಂಗೆ ಕಳಿಸ್ತೀರೋ ಹಾಗೆ ಇದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಬಿಡಬೇಕು. ನೀವು ಹೋಗಲಿ, ಅವರು ನಿಮ್ಮ ಮತ್ತೆ ನೀನು ಸೇರ್ಕೊಂಡ್ಮೇಲೆ ಒಬ್ಬನ ಜೊತೆ ಗುರು ಶಿಷ್ಯ ಪರಂಪರೆಯಿಂದ ಬರೋದಿದು, ನೀವು ಕಾಲೇಜಿಂದ ಬರೋದಿಲ್ಲ, ಇದು ಸಂಗೀತ ಈ ಕಲೆಗಳು ಕಾಲೇಜಿಂದ ಬರೋದಿಲ್ಲ. ನೀನು ಅವ್ರ ಜೊತೆನೇ ಒಬ್ಬ ಡೈರೆಕ್ಟರ್ ಜೊತೆ ಬಿಟ್ಟು ಅಸಿಸ್ಟೆಂಟ್ ಆಗಿ 5 ವರ್ಷ ಕೆಲಸ ಮಾಡ್ಬೇಕು, ಬಿಡಬಾರ್ದು. ಸಂಬಳ ಎಷ್ಟು ಕಮ್ಮಿ ಕೊಡಲಿ, ಬೇರೆ ಎಷ್ಟು ಬೇರೆಯವ್ರು ಆಫರ್ ಮಾಡಿದ್ರು ಬಿಟ್ಟು ಹೋಗ್ಬಾರ್ದು, ನೀನು ಮಾಡಕ್ಕೆ ತಯಾರಿದೆಯಾ ಅಂತ ನಮ್ಮ ತಂದೆ ತಾಯಿನ ಕೇಳ್ಕೊಂಡು ಬರ್ತೀನಿ ಅಂತ ಹೋದ್ರು. ಬಂದುಬಿಟ್ಟು ನಾನು ಬಾಂಬೆಗೆ ಹೋಗ್ತೀನಿ, ನನ್ನ ಕಸಿನ್ ಒಬ್ರು ಇದ್ದಾರೆ, ಅವ್ರ ಮನೇಲಿ ಇರ್ಬೋದಂತೆ, ಊಟ ಎಲ್ಲ ಇರುತ್ತೆ, ಎಷ್ಟು ಸಂಬಳ ಕೊಟ್ಟರು ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಹೋದ. ಆಮೇಲೆ ನಂಗೆ ರೆಗ್ಯುಲರ್ ಮೇಂಟೈನ್ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡಿದ್ದ, ಈ ಅಡ್ವರ್ಟೈಸ್ಮೆಂಟಲ್ಲಿ ಮಾಡ್ತೀನಿ ಅಂತಲ್ಲ, ನಾನು ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡೋದಿಲ್ಲ, ನಾನು ಅದು ಯಾವುದೋ ಪ್ರಾಡಕ್ಟ್ ಎಂಡಾರ್ಸ್ ಮಾಡೋಕ್ಕೆಲ್ಲ ನನಗೆ ಇಷ್ಟ ಇಲ್ಲ ನನಗೆ. ಸೊ ಒಂದು ಮಾಡಿದ್ದೆ ಅವ್ನು ಕೇಳ್ದ ಅಂತ, ಆಮೇಲೆ ನಾನು ಮಾಡಲ್ಲ ಅಂದೆ, ಒಂದೇ ಒಂದು ಮಾಡಿದೆ. ಆಮೇಲೆ ಅವನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀಯ ಅಂತ ಕೇಳ್ದ ಮೆಡ್ರಾಸ್ ಕೆಫೆಯಲ್ಲಿ. ಇಲ್ಲ ಇಲ್ಲ ನಾನು ಮಾಡಲ್ಲ, ನನಗೆ ಆ್ಯಕ್ಟಿಂಗ್ ಎಲ್ಲ ಬರಲ್ಲ, ನಾನು ಮಾಡಲ್ಲ. ಆಮೇಲೆ ನನಗೆ 2 ಸೀನು ಕ್ಯಾರೆಕ್ಟರ್ ಸ್ಕೆಚ್ ಕಳಿಸ್ದ, ತುಂಬ ಚೆನ್ನಾಗಿತ್ತು ಅಂದರೆ ಇಟ್ ವಾಸ್ ಸೋ ನ್ಯೂ, ಆ ಥರ ಸ್ಕ್ರಿಪ್ಟೇ ಓದಿರಲಿಲ್ಲ ನಾನು. ಯಾರು ಬರೆದಿದ್ದು ಅಂತಿಲ್ಲ, ನಮ್ಮ ಕಂಪ್ನಿಯಲ್ಲೇ ಬರೆದಿರೋದಿದ್ದು, ನೀನು ಮಾಡ್ತೀಯ ಇದನ್ನು, ಟ್ರೈ ಮಾಡ್ತೀನಿ ಅಂದು. ನಾವು ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ, ಅವ್ರಿಗೆ ಹೇಳಿದ್ದೀನಿ ನೀವೇ ಇದಕ್ಕೆ ನೀನೇ ಆಡಿಷನ್ ಶೂಟ್ ಮಾಡಿ ಕಳಿಸು. ಸೊ ನಮ್ಮ ಥಿಯೇಟರ್ ಗ್ರೂಪ್ ಅವ್ರ ಜೊತೆನೇ ನಾನು ಶೂಟ್ ಮಾಡಿ ಕಳಿಸ್ದೆ. ಆ್ಯಕ್ಚುಲಿ ನಾನು ಹಾಕೊಂಡಿದ್ದ ಕಾಸ್ಟ್ಯೂಮು ಅದನ್ನು ಕೇಳಿ ಅವ್ರಿಗೆ ಇಸ್ಕೊಂಡ್ರು ಆಮೇಲೆ ಸುನೀಲ್ ಸರ್ಕಾರ. ಅದು ನಾನು ಅದು ಆ್ಯಕ್ಚುಲಿ ನಾನು ಆ ಸೆಲೆಕ್ಟ್ ಆದೆ ಫಿಲ್ಮ್ಗೆ. ಅದಾಗಿ ನೋಡಿ 100 ಸಿನಿಮಾ ಇತ್ತು, ಹಂಗಾಗಿ ನಾನು ಸಿನಿಮಾಗೆ ಬಂದಿದ್ದು ಟೋಟಲಿ ಆಕ್ಸಿಡೆಂಟ್. ಮೊದಲನೇದಲ್ಲ, ಅಷ್ಟರಲ್ಲಿ ಕನ್ನಡದಲ್ಲಿ 2-3 ಸಿನಿಮಾ ಮಾಡಿದ್ದೆ. ಬಟ್ ಅದು ದಟ್ ವಾಸ್ ಮೈ ಎಂಟ್ರಿ ವಿತ್ ಬಾಲಿವುಡ್ ಆ್ಯಂಡ್ ಐ ಗಾಟ್ ಎ ವೆರಿ ಗುಡ್ ನೇಮ್. ನನಗೆ ಕನ್ನಡದಲ್ಲಿ ಇರೋ ರೆಕಗ್ನಿಷನ್ಗಿಂತ ಜಾಸ್ತಿ ನನಗೆ ಅವರಲ್ಲಿ ಅಲ್ಲ, ಅವರು ಆಲ್ಸೋ ದೇ ಆರ್ ವೆರಿ ಓಪನ್ ವಿತ್ ದರ್ ಅಡ್ಮಿರೇಷನ್.
3: ನಂದು ಇನ್ನೊಂದು ಪ್ರಶ್ನೆ ಏನಂದ್ರೆ, ನಮಗೆ ಸಂತೋಷ ತರುವಂಥ ವಿಷಯ, ನಿಮ್ಮನ್ನ ಇವತ್ತು ನೀವು ಇಂಜಿನಿಯರಿಂಗ್ ಗ್ರ್ಯಾಜುಯೇಟು, ಕೆಲವೇ ವಾರಗಳ ಹಿಂದೆ ದತ್ತಣ್ಣನ ಸಂದರ್ಶನ ಮಾಡಿದ್ವು, ಅವರು ಸಹ ಅವರು ಇಂಜಿನಿಯರ್, ಅರವಿಂದ್ ರಮೇಶ್ ಆಮೇಲಿಂದ
4: ಅವನು ಯುವಿಸಿ.
3: ಇದೇನಿದು ಇಂಜಿನಿಯರ್ಸ್ ಎಲ್ಲ ಫಿಲ್ಮ್ ವರ್ಲ್ಡ್ ಸೇರ್ತಾ ಇದ್ದಾರೆ.
4: ನನ್ನ ಪ್ರಕಾರ ದ ವರ್ಲ್ಡ್ಸ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಫಿಕ್ಸ್ಡ್ ಬೈ ಇಂಜಿನಿಯರ್. ದ ವರ್ಲ್ಡ್ಸ್ ಪ್ರಾಬ್ಲಮ್ಸ್ ಆಲ್ಸೋ ಕ್ಯಾನ್ ಬಿ ಮೇಡ್ ಬೈ ಇಂಜಿನಿಯರ್. ಬಾಂಬ್ ಮಾಡೋದು, ರೋಬೋಟ್ ಮಾಡೋದು ಎಲ್ಲ ಮಾಡೋಕ್ಕಾಗತ್ತೆ, ಬಟ್ ವಿ ಕ್ಯಾನ್ ಆಲ್ಸೋ ಫಿಕ್ಸ್ ಪ್ರಾಬ್ಲಮ್ಸ್.
3: ನಿಮಗೆ ಯು ವಾಂಟ್ ಗೆಟ್ ಅನ್ ಆರ್ಗ್ಯುಮೆಂಟ್ ಫ್ರಮ್ ಎನಿ ಒನ್ ಆಫ್ ಅಸ್ ಎಕ್ಸೆಪ್ಟ್ ನಾಗಮ್ಮ ಅಂಡ್ ಪ್ರಕಾಶ್ ಇಬ್ಬರೇ ಡಾಕ್ಟರ್.
4: ಇಲ್ಲ, ಅವ್ರು ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ಸ್ ನಾವು ಮೆಡಿಸಿನ್ ಅನ್ನು ಅರ್ಥ ಮಾಡ್ಕೊಂಡು ಮಾಡ್ಬೇಕು.
5: ಸರ್, ನಾವು ಹ್ಯೂಮರ್ ಬಗ್ಗೆ ಮಾತಾಡ್ಬೇಕಾರೆ ಅನಂತ ಪದ್ಮನಾಭ ಸಿನಿಮಾ ಇದುವರೆಗೂ ನೋಡಿರೋ ಬಿಟ್ಸ್ಗಳೆಲ್ಲ ಅಮೇಝಿಂಗ್. ಅದು ನಿಮಗೆ ಶಿಫ್ಟ್ ಅನ್ಸತ್ತಾ ಇಲ್ಲ?
4: ನೋಡ್ರಿ, ನಾನು ಮಾಡ್ತಾ ಇರಲಿಲ್ಲ ರೀ, ಅದು ನನ್ನ ಮಗಳಿದ್ದಾಳಲ್ಲ, ಆಕ್ಚುಲಿ ನನ್ನ ಇಬ್ಬರು ಮಕ್ಕಳು ನನಗೆ ಸಿಕ್ಕಾಪಟ್ಟೆ ತಲೆ ತುಂಬಿಡ್ತಾರೆ.
5: ಐ ಥಿಂಕ್ ಯೂನಿವರ್ಸಲ್ ಪ್ರಾಬ್ಲಮ್ ಸರ್.
4: ಅವರು ಏನಂದ್ರೆ, ಒಬ್ರು ಕತೆ ಹೇಳಕ್ಕೆ ಬಂದರು. ಆಕ್ಚುಲಿ ಇದಕ್ಕೆ ಮುಂಚೆ ಏನಾಯ್ತು, ದಾನಿಶ್ ಸೇಟ್ ಮತ್ತೆ ಸಾದ್ ಖಾನ್ ಬಂದು
5: ಒನ್ ಕಟ್ ಟು ಕಟ್
4: ಅಲ್ಲ, ಹಂಬಲ್ ಪಾಲಿಟಿಷಿಯನ್ ವೆಬ್ ಸೀರೀಸ್ ಇದೆ ಒಂದು, ನೀವು ನೋಡಿದೀರ ಯಾರಾದ್ರು? ನೀವು ನೋಡಿ, ಯಾರು ನೋಡಿ? ಅದು ಹಂಬಲ್ ಪಾಲಿಟಿಷಿಯನ್ ಪ್ರೈಮ್ ವಿಡಿಯೋ ಅಲ್ಲಿ ಒಂದು ವೆಬ್ ಸೀರೀಸ್ ಇದೆ, ನಾಟ್ ದ ಫಿಲ್ಮ್. ಹಂಬಲ್ ಪಾಲಿಟಿಷಿಯನ್ ಒಂದು ಫಿಲ್ಮ್ ಇದೆ, ಬಟ್ ವೆಬ್ ಸೀರೀಸ್ ಇದೆ ಹಂಬಲ್ ಪಾಲಿಟಿಷಿಯನ್ ಅಂತ. ಅದರಲ್ಲಿ ನಾನು ಯಡಿಯೂರಪ್ಪನ ಬೇಸ್ಡ್ ರೋಲ್ ಮಾಡಿದ್ದೀನಿ ನಾನು. ಅದರಲ್ಲಿ ಅವ್ರು ಬಂದು ಕತೆ ಹೇಳ್ತಾರೆ, ನಾನು ನಗ್ತಾ ಇದ್ದೆ. ಆಮೇಲೆ ಇದು ಚೆನ್ನಾಗಿದೆಯಾ, ಕ್ರೇಜಿ ಆಗಿದೆ ಅಂತಂದೆ ನಾನು. ನೀನು ಇದು ಈ ಪಾತ್ರ ಮಾಡ್ತೀನಿ ಅಂದರೆ, ಹೇ ನಾನು ಅದೆಲ್ಲ ಮಾಡಲ್ಲ, ನನಗೆ ಕಾಮಿಡಿ ಎಲ್ಲ ಮಾಡೋಕ್ಕೆ ಬರಲ್ಲ ನನಗೆ ಅಂತಂದೆ ನಾನು. ಸೊ ನನ್ನ ಮಗಳೇ ಹೇಳಿದ್ಲು ಅವ್ರ ಮುಂದೆನೆ, ಅಪ್ಪ ಯು ಶುಡ್ ಆಲ್ವೇಸ್, ಯು ಆರ್ ಆಲ್ವೇಸ್ ಟೆಲಿಂಗ್ ಮೀ ದಟ್ ಐ ಶುಡ್ ವರ್ಕ್ ಔಟ್ ಸೈಡ್ ಮೈ ಕಂಫರ್ಟ್ ಝೋನ್, ಯು ಶುಡ್ ಟ್ರೈ ವಾಟ್ ಯು ಕಾಂಟ್ ಡೂ ವೈ ಅಂತೆಲ್ಲ ಹೇಳಿದ್ಲು. ನನ್ನ ಹೆಂಡ್ತಿನೂ ಅವಳು ಸಪೋರ್ಟ್ ಮಾಡಿ ಮಾಡು ಅಂತ ಹೇಳಿ ನಾವು ಒಪ್ಕೊಂಡು ಅದನ್ನು ಮಾಡಿದೆ. ಆ ಸಿನಿಮಾ ರಿಲೀಸ್ ಆದಾಗ ಐ ಆಮ್ ಕಾನ್ಫಿಡೆಂಟ್ ಯು ವಿಲ್ ಆಲ್ ಸೀ ಇಟ್, ಇಲ್ಲಿ ಬರುತ್ತದು, ನಿಮಗೂ ಬರುತ್ತದು ಆ ಸಿನಿಮಾ. ಅದು ನಾನು ನೋಡಿ, ಒನ್ ಆಫ್ ದ ಕ್ರೇಜಿಯಸ್ಟ್ ಫಿಲ್ಮ್ಸ್ ಅದು ಅನಂತ ಪದ್ಮನಾಭ. ಅದು ಹಂಬಲ್ ಪಾಲಿಟಿಷನ್ ಸೀರೀಸ್ ನೋಡೋಕ್ಕಾದ್ರೆ ನೋಡಿ, ಹಾಗೆ ಅನಂತ ಪದ್ಮನಾಭಗೂ ನನ್ನ ಮಗಳು ಫಿಕ್ಸ್ ಮಾಡಿದ್ದು, ನೀನು ಮಾಡು ನೀನು ಅಂತ. ಅದಕ್ಕೆ ಮಾಡಿದೆ ಅದನ್ನ. ನೀವು ನೋಡಿ, ಅದು
5: ತುಂಬಾನೇ ಚೆನ್ನಾಗಿದೆ.
4: ಇಟ್ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ಎನಿಥಿಂಗ್.
6: ಅದು ಭೈರಪ್ಪನವರ ವರ್ಷನ್
4: ನೋಡಿ. ನಾ ಹಿಂದೆ ಒಂದು ಮೈಸೂರಿಂದ ಚುರುಮುರಿ ಅಂತ ಬರ್ತಿತ್ತು ಗೊತ್ತಾ, ಅದು ನಿಮ್ಗೆ ಯಾರು ಗೊತ್ತಿರಲಿಲ್ಲ, ಫೇಸ್ಬುಕ್ ಅಲ್ಲಿ ಇತ್ತು ಅದು. ಅದರಲ್ಲಿ ನಾನು ಭೈರಪ್ಪ ಅವ್ರ ವಿರುದ್ಧ ಏನೋ ಒಂದು ಸತಿ ಬರೆದಿದ್ದೆ. ಅವ್ರದ್ದು ಎಲ್ಲ ಕಾದಂಬರಿ ನಾನು ಓದಿರಲಿಲ್ಲ ಆವಾಗ, ಈಗಲೂ ಓದಿಲ್ಲ, ಎಲ್ಲಾನೇ ಅಲ್ಲಿ ಓದಿಲ್ಲ ನಾನು. ನಾನೇನಂತ ಬರೆದಿದ್ದೆ ಅದರಲ್ಲಿ ಅಂದರೆ, ಅಂದರೆ ಅವ್ರ ಆರ್ಟಿಕಲ್ಸ್ ಎಲ್ಲ ಓದ್ತಾ ಅವ್ರ ಮಾತೆಲ್ಲ ಕೇಳ್ತಾ ಇದ್ನಲ್ಲ, ನಾನು ಗಿರೀಶ್ ಕಾರ್ನಾಡು, ಕಂಬಾರರು, ಅನಂತಮೂರ್ತಿ ಮೂರು ಜನನ್ನು ನಾನು TV9ಗೆ ಇಂಟರ್ವ್ಯೂ ಮಾಡಿದ್ದೇನೆ, News9ಗೆ ಇಂಗ್ಲೀಷ್ನಲ್ಲಿ ಇಂಟರ್ವ್ಯೂ ಮಾಡಿದ್ದೆ ನಾನು ಅವ್ರನ್ನ. ಅವ್ರಿಗೆ ಮೂರು ಜನ ಜ್ಞಾನಪೀಠ ವಿನ್ನರ್ಸ್ ಅಂತ. ಅದು ಅದಾದಮೇಲೆ ನನಗೆ ಎಲ್ಲ ಗೇಲಿ ಮಾಡಿದ್ರೆ ಗೊತ್ತಲ್ಲ ಇದು ಇವ್ರದ್ದು, ಅವ್ರ ಅನ್ನ ಅವ್ರಿಗೆ ಅರ್ಹತೆ ಇರಲಿಲ್ಲ ಜ್ಞಾನಪೀಠ ಪಡೆಯೋದಕ್ಕೆ, ಅದೆಲ್ಲ ಈ ಥರದ್ದೇನಾಯಿತು. ನಾನು ಅವಾಗ ಸ್ವಲ್ಪ ಕೆರಳಿಸಿ ಬರೆಯೋ ಥರದ್ದು, ಪ್ರವೊಕೇಟಿವ್ ಆಗಿ ಬರೆಯೋದು ಅಭ್ಯಾಸ ಇತ್ತು ನನಗೆ. ನಾನು ಅದಕ್ಕೆ ಹೇಳಿದೆ, ಎಸ್ ಎಲ್ ಭೈರಪ್ಪ ಅವರು ಹಿಂದೆ ಬರೀತಿದ್ದು ಏನೇ ಇರಲಿ, ಈಗ ಹಿ ರೈಟ್ಸ್ ವಿತೌಟ್ ಎ ಸೆನ್ಸ್ ಆಫ್ ವಂಡರ್, ಹಿ ರೈಟ್ಸ್ ವೆರಿ ಶೂರ್ಲಿ ಆಸ್ ದೋ ಹಿ ನೋಸ್ ಎವ್ರಿಥಿಂಗ್, ಆ್ಯಂಡ್ ದಟ್ ಈಸ್ ನಾಟ್ ಎನ್ ಅಟ್ರಾಕ್ಟಿವ್ ಕ್ವಾಲಿಟಿ ಇನ್ ಎ ರೈಟರ್ ಅಂತಲೇ ನಾನು ಬರೆದ್ಬಿಟ್ಟಿದ್ದೆ. ನಾನು ಸಿಕ್ಕಾಪಟ್ಟೆ ಬೈದು ನನ್ನ ನಾನು ಬರೆದು ರೆಸ್ಪಾನ್ಸ್ ಬಂದಿತ್ತು. ಅದಕ್ಕೆ ನಾನು ಪರ್ವ ಮಾಡ್ತೀನಿ ಅಂತ ಅವ್ರಿಗೆ ಒಂದು 8 ವರ್ಷದಿಂದ ಫೋನ್ ಮಾಡಿದ್ದೆ. ನಾನು ಇಂಗ್ಲೀಷ್ನಲ್ಲಿ ಆಗಲೇ ಫಸ್ಟ್ ಟೈಮ್ ಓದಿದ್ದೆ, ಕನ್ನಡದಲ್ಲಿ ಓದಿರಲಿಲ್ಲ, ನಾನು ಯಾರೋ ಕೊಟ್ಟರುಬಿಟ್ಟು ಇಂಗ್ಲೀಷ್ನಲ್ಲಿ ಓದಿದ್ದೆ. ಅವ್ರು ಕೇಳಿದ್ರು ನನ್ನ, ಅದು ಎಷ್ಟು ಸತಿ ಹೇಳಿದ್ದೀನಿ ನಾನು, ಹೇಗೆ ಮಾಡ್ತೀರಾ ಅದನ್ನು, ಏನು ಇಡೀ ರಾತ್ರಿ ಮಾಡ್ತೀರಾ, ಒಂದು ವಾರ ಮಾಡ್ತೀರಾ, ಹೇಗೆ ಮಾಡ್ತೀರಾ ಅದನ್ನು? ನಾನು ಇನ್ನೂ ಯೋಚನೆ ಮಾಡಿಲ್ಲ ಸರ್. ನೀವು ಮಾಡೋದಿದ್ರೆ ನೀವು ಕರ್ಣನನ್ನು ಆಕ್ಸಿಲೇಟ್ ಮಾಡೋದು, ಇವನನ್ನು ಏಕಲವ್ಯನನ್ನು ಆಕ್ಸಿಲೇಟ್ ಮಾಡೋದು ಇದೆಲ್ಲ ಮಾಡಬಾರ್ದು ನೀವು ಅಂತಂದ್ರು. ನಂಗೆ ಭಯ ಆಗೋಯ್ತು, ಬಿಟ್ಬಿಟ್ಟೆ. ಅದು ಯಾಕೆ ಮಾಡಿದೆ ಆಮೇಲೆ ಅಂದರೆ, ನಾನು ರಂಗಾಯಣಗೆ ಟೆಗೋರದ 150ನೇ ವರ್ಷ, ರವೀಂದ್ರರದ 150ನೇ ವರ್ಷಕ್ಕೆ ಅವರು ಬಹುರೂಪಿ ಅಂತ ಅವರೊಂದು ಉತ್ಸವ ಮಾಡ್ತಾರೆ, ನಾಟಕೋತ್ಸವ ಮೈಸೂರಿನಲ್ಲಿ ರಂಗಾಯಣ ಅವರು. ಲಿಂಗದೇವರು ಹಳೆ ಮನೆಯವರು ಅಲ್ಲಿ ಅಧ್ಯಕ್ಷರಾಗಿದ್ದರು ಆಗ ರಂಗಾಯಣ. ಅವರು ನನ್ನ ಕರೆದು, ಏಯ್ ಪ್ರಕಾಶ ನೀನೊಂದು ನಾಟಕ ಮಾಡೋದು ನಮಗೆ. ನಾನು ಸ್ತಂಭಲ್ ಪಿಕ್ಚರ್ ಅವರಿಗೆ ತುಂಬ ಇಷ್ಟ ಆಗಿತ್ತು, ಮಾಡು ನೀನು, ಯಾವುದು ಮಾಡಲಿ ಅಂತ ನೀನೇ ಯೋಚನೆ ಮಾಡು, ಏನಾರು ಮಾಡು. ನಾನು 4 ಅಧ್ಯಾಯ ಮಾಡಿದ್ದೀನಿ ಇವ್ರದ್ದು, ಟಗೋರ್ ಅವ್ರದ್ದು ಆಗಲೇ, ಆದರೆ ನನಗೆ ತುಂಬ ಇಷ್ಟ ಇದೆ, ನನಗೆ ಘೋರ ಮಾಡ್ತೀನಿ ಅಂತ ನಂದೇನು. ಹೇ ಘೋರ ಮಾಡು ಅಂತ ಅನಂತಮೂರ್ತಿ ಅವ್ರಿಗೂ ಕೇಳಿದೆ, ಹೇ ಘೋರ ಮಾಡಯ್ಯ ಅಂತೆಲ್ಲ ಹೇಳಿದ್ರು. ಆಶೀಶ್ ನಂದಿ ಎಲ್ಲರೂ ಹೇಳಿದ್ರು ನೀನು ಮಾಡು ಘೋರ ಅಂತ. ನಾನು ಘೋರನ ಅಡ್ಯಾಪ್ಟ್ ಮಾಡಿ ಮಾಡಿದೆ. ಅದು ತುಂಬ ಸಕ್ಸಸ್ಫುಲ್ ಪ್ರೊಡಕ್ಷನ್ ಥರ ಆಯಿತು. ನನಗೆ ಯಾಕೆ ತುಂಬ ಸಕ್ಸಸ್ಫುಲ್ ಪ್ರೊಡಕ್ಷನ್ ಅಂದರೆ, ನಮ್ಮ ಗುರು ಪ್ರಸನ್ನ ನಾಟಕ ನೋಡಿಬಿಟ್ಟು ನಿಂತ್ಕೊಂಡು ಚಪ್ಪಾಳೆ ತಟ್ಟಿದ್ರಂತೆ. ನನಗೆ ಭಾಳ ಖುಷಿ ನನಗೆ ಅದು. ಓಕೆ, ಅದು ಅಷ್ಟೇ ನನಗೆ ಗುರು ಮೆಚ್ಚಿದ ಮೇಲೆ ಇನ್ನೇನು ಆಯಿತಾ. ಅದು ಮಾಡಿದ್ಮೇಲೆ ಅವರು ರಂಗಾಯಣ ಅವ್ರಿಗೆ ನನ್ನ ಕಂಡ್ರೆ ಇಷ್ಟ ಆಯಿತು ಆ್ಯಕ್ಟರ್ಸ್ಗೆ. ನನ್ನ ತಿರ್ಗಾ ಕರೆದು ನಾವೆಲ್ಲ ರಿಟೈರ್ ಆಗಿಬಿಡ್ತಾ ಇದ್ದೀವಿ, ನಮಗೆ ಇನ್ನೊಂದು ನಾಟಕ ಮಾಡಿಸ್ಕೊಡು ಅಂತ. ನಾನು ಹೋಗಿ ಅವ್ರದ್ದು ಶೇಕ್ಸ್ಪಿಯರ್ದು ಏನೋ ಮಾಡ್ತೀನಿ ಅಂತ ನಾನು ಹೇಳಿದೆ. ಆಮೇಲೆ ನಾನು ಎಲ್ಲ ಮಾತಾಡಿದ್ಮೇಲೆ ಅವ್ರು ಹೇಳಿದ್ರು, ಸರ್ ನಾವು ಶೇಕ್ಸ್ಪಿಯರ್ ಮಾಡಬೇಕು ಅಂದರೆ ನಿಮ್ಮನ್ನು ಯಾಕೆ ಕರಿತಾ ಇದ್ವಿ, ನಾವು ಆ ಥರದ್ದೆಲ್ಲ ತುಂಬ ಮಾಡಿಬಿಟ್ಟಿದ್ದೀವಿ, ನಾವು ನಮಗೆ ಮಾಡೋಕ್ಕೆ ಆಗಲ್ಲ ಅಂತ ಹೇಳಬೇಕು, ಆ ಥರದ್ದು ನೀವು ತೊಗೊಂಡು ಮಾಡಬೇಕು ನೀವು ಅಂತಂದರು. ನಾನು ಯೋಚನೆ ಮಾಡಿದೆ, ಆಮೇಲೆ ಚಿತ್ತಾಲರದ್ದು ಶಿಕಾರಿ ಓದಿದೆ. ಶಿಕಾರಿ ನೀವು ಯಾರು ಓದಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಒಬ್ಬನ ತಲೆ ಮನಸ್ಸಲ್ಲಿ ನಡೆಯೋದಷ್ಟು, ಅದನ್ನು ನಾಟಕ ಮಾಡೋಕ್ಕೆ ಆಗೋದಿಲ್ಲ. ಅದು ಹೆಂಗೆ ಅಷ್ಟೇ ಅಷ್ಟೇ ಅದು, ಹೇ ಅದನ್ನು ನಾಟಕ ಮಾಡೋಕ್ಕೆ ಆಗಲ್ಲ. ಅದನ್ನು ನಾನು ಅಡ್ಯಾಪ್ಟ್ ಮಾಡಿದೆ ನಾಟಕಕ್ಕೆ. ಅದನ್ನು ಮಾಡಿದಾಗ ಅದೊಂಥರ ಹಿಟ್ ಪ್ರೊಡಕ್ಷನ್ ಆಯ್ತು ಅದು ರಂಗಾಯಣಕ್ಕೆ. ಅವರು ಅಂದರೆ ಅವ್ರು ಜಾಸ್ತಿ ಶೋಸ್ ಮಾಡಲ್ಲ, ಒಂಥರ ವಿಚಿತ್ರ. ಗೌರ್ಮೆಂಟ್ ಎಂಪ್ಲಾಯೀಸ್ ಥರ ಅಲ್ಲ ಅವರು, ಗೌರ್ಮೆಂಟ್ ಎಂಪ್ಲಾಯೀಸೇ. ಅವ್ರು ಮಾಡ್ತಿರಲಿಲ್ಲ ಜಾಸ್ತಿ ಶೋಸ್, ಅಂದರೆ ಮುಂಬೈಲೆಲ್ಲ ಮಾಡಿ ತುಂಬ ಪ್ರಶಂಸೆಗೆ ಪಾತ್ರವಾಗಿತ್ತು ಅದು ನಾಟಕ. ಅದನ್ನ ಮಾಡಿ ಇನ್ನೇನಿಗೆ ರಿಟೈರ್ ಆಗಿಬಿಡ್ತಾರಲ್ಲ ಇವಾಗ, ಈ ಕೋವಿಡ್ ಬಂತಲ್ಲ ಆ ಟೈಮಲ್ಲಿ ನಮ್ಗೆ ಇನ್ನೊಂದು ನಾಟಕ ಮಾಡಿ ಅಂದರೆ 2020 ಕೇಳಿದ್ರು. ಆದಾಗ ನೀವು ಶಿಕಾರಿ ಥರದ್ದೇ ನಮಗೇನಾದ್ರು ಇಂಪಾಸಿಬಲ್ ನಾಟಕ ಒಂದು ಮಾಡಿಕೊಡಿ. ನಾನು ಆವಾಗ ಅಡ್ಡಂಡ ಕಾರ್ಯಪ್ಪ ಅದಕ್ಕೆ ನಿರ್ದೇಶಕರಾಗಿದ್ದರು. ಅವರು ಅಡ್ಡಂಡ ಕಾರ್ಯಪ್ಪ ಅವರು ಅವರ ಪಕ್ಕ ಆರ್ ಎಸ್ ಎಸ್ ಇದು ಸಂಗಿ ಅವರು ಅವರು ನನಗೆ ಫೋನಲ್ಲಿ ಹೇಳಿದ್ರು. ಅವ್ರನ್ನ ಮೀಟು ಮಾಡಿರಲಿಲ್ಲ ನಾನು. ನೀವು ಎಲ್ಲ ಇಲ್ಲಿ ನಿಮ್ಮನ್ನು ತುಂಬ ಮೆಚ್ಕೋತಾರೆ, ನೀವು ನಮಗೆ ನಾಟಕ ಮಾಡ್ತಿರೋ ನಮ್ಮ ಕಲಾವಿದರಿಗೆ, ಆಯಿತು ಮಾಡ್ತೀನಿ. ನೀವು ಯಾ ನೋಡಿ ಇಲ್ಲಿ ಮೈಸೂರಿನಲ್ಲೇ ಇದ್ದಾರೆ ಭೈರಪ್ಪನವರು, ಮೈಸೂರಿನಲ್ಲೇ ಇದೆ ರಂಗಾಯಣ 80ರ ದಶಕದಿಂದ, ಅದು ಇಲ್ಲಿವರೆಗೂ ನೋಡಿ ಭೈರಪ್ಪ ಅವ್ರದ್ದು ಒಂದು ಕೃತಿ ಮಾಡಿಲ್ಲ ಇವರು, ನೀವು ಭೈರಪ್ಪ ಅವ್ರದ್ದು ಮಾಡ್ತೀರಾ? ಮಾಡ್ತೀನಿ, ಮಾಡಿದ್ರೆ ಪರವ ಮಾಡ್ತೀನಿ ಅಂತಂದೆ. ಹಿಂದೆನೇ ಯೋಚನೆ ಇತ್ತದು. ಹಾಂ ಮಾಡಿ ಮಾಡಿ, ನಮಗೆ ಭಾಳ ಖುಷಿ ಅಂತಂದರು. ರಂಗಾಯಣ ಆ್ಯಕ್ಟ್ರೆಸ್ ಅದನ್ನ ಮಾಡಲ್ಲ ಅಂದರು. ನಾನು ಹೇಳಿದೆ ಹಂಗಾರೆ ಸಾರ್ಥ ಮಾಡ್ತೀನಿ ಅಂತ. ಸಾರ್ಥ ಓದ್ಬಿಟ್ಟಿಲ್ಲ, ಸಾರ್ಥ ಮಾಡಲ್ಲ ನಾವು, ನೀವು ಪರವಾನೆ ಮಾಡಿ ಅಂತಂದರು. ಸೊ ನಾನು ಕೋವಿಡ್ಡು ಇತ್ತು, ಮನೇಲಿ ಕೂತ್ಕೊಂಡು ನಾನು ಅದನ್ನು ನಾಟಕವಾಗಿ ಮಾಡಿದೆ. ತೊಗೊಂಡೋಗಿ ಭೈರಪ್ಪ ಅವರಿಗೆ ಅದು ಸ್ಕ್ರಿಪ್ಟ್ ಕೊಟ್ವಿ. ನಾನು ಅಡ್ಡಂಡ ಕರಿಯಪ್ಪ ಅವ್ರು ಹೋಗಿ ಭೈರಪ್ಪ ಅವರು ಓದ್ಬಿಟ್ಟು ಇದನ್ನು ಮಾಡು ಅಂತಂದರು. ಅಂದರೆ ಹಿಂದೆ ನಾನು ಹಿಂಗೆಲ್ಲ ಮಾತಾಡಿದ್ದೆ, ಮತ್ತು ನಾನು ಸ್ವಲ್ಪ ಲೆಫ್ಟಿಸ್ಟ್ ಅಂತೆಲ್ಲ ಅವಾಗ ಗೊತ್ತಿತ್ತು ಎಲ್ಲರಿಗೂ. ಅವರೆಲ್ಲ ಭೈರಪ್ಪ ಅವ್ರಿಗೆ ಫೋನ್ ಮಾಡಿ ಅವ್ರ ಮಗ ಹೇಳಿದ್ರು, ಫೋನ್ ಮಾಡಿದಂತ ಅವನಿಗೆ ಕೊಡಬೇಡಿ, ಅವನು ಲೆಫ್ಟಿಸ್ಟು, ಅದು ಏನೇನೋ ಮಾಡ್ತಾನೆ ಅಂದರೆ. ಭೈರಪ್ಪ ಗಟ್ಟಿಯಾಗಿ ನಿಂತ್ಕೊಂಡು, ಇಲ್ಲ ನಾನು ಓದಿದ್ದೀನಿ, ಆ ಥರದ್ದೇನು ಮಾಡಿಲ್ಲ ಅವನು ಸ್ಕ್ರಿಪ್ಟಲ್ಲಿ, ನನಗಿಷ್ಟ ಆಗಿದೆ ಅದು, ಮಾಡಲಿ ಅವನು ಅಂತ ಹೇಳಿದ್ರು. ಹಾಗಾಗಿ ನಾನು ಪರವ ಮಾಡಿದೆ. ನಂಗೆ ಪರವ ಏನು ಇಂಟ್ರೆಸ್ಟ್, ತುಂಬ ಇಂಟ್ರೆಸ್ಟ್ ಇತ್ತು ಅಂದರೆ, ಅದರಲ್ಲಿ ನೋಡಿ ಪವಾಡ ಇದ್ದರೆ ಘರ್ಷಣೆ ಇರೋದಕ್ಕೆ ಅವಕಾಶ ಇಲ್ಲ. ಏನಾಗುತ್ತೆ ಅಂದರೆ 30 ಜನ ನಿಂತ್ಕೊಂಡಿರ್ತಾರೆ, ಜೂಲಿ ಲಕ್ಷ್ಮಿ ಹೇಳ್ತಾನೆ, ಪಡಿಯಪ್ಪ ಊಟದ ಟೈಮಿಗೆ ಮನೆಗೆ ಬಂದ್ಬಿಡಪ್ಪ ಅಂತ ಹೇಳ್ತಾಳೆ. ಅಂದರೆ ಆ 30 ಜನಕ್ಕೆ ಅವನೊಬ್ಬನೇ ಹೊಡಿತಾನೆ ಅಂತ, ಅವನೆಲ್ಲ ಎಲ್ಲ ಹಿಂಗಂದರೆ ಎಲ್ಲ ತಿರುಗ್ತಾ ಹೋಗುತ್ತೆ. ಹಾಗೆಲ್ಲ ಆಗಿದ್ರೆ ಏನು, ಅದು ದೇರ್ ಇಸ್ ನೋ ಕಾನ್ಫ್ಲಿಕ್ಟ್. ಎವ್ರಿ ಪ್ರಾಬ್ಲಮ್ ಕ್ಯಾನ್ ಬಿ ರಿಸಾಲ್ವ್ ಲೈಕ್ ದಟ್, ದೇರ್ ಇಸ್ ನೋ ಕಾನ್ಫ್ಲಿಕ್ಟ್. ಕಷ್ಟ ಇರಬೇಕು ಅಲ್ವಾ? ನೀವು ಮಿರಕಲ್ ತೆಗೆದುಬಿಟ್ಟು, ಪವಾಡ ತೆಗೆದುಬಿಟ್ರೆ, ಸಿ ವ್ಯಾಸರ ಮಹಾಭಾರತದಲ್ಲಿ ಕೃಷ್ಣ ಅವತಾರ ಆಗಿರೋದು ಮನುಷ್ಯನ ಕಷ್ಟಕ್ಕೆ ಸಿಕ್ಕಾಕೊಂಡಿರೋದ್ರಿಂದ. ಕೃಷ್ಣಂದು ಏನೇ ಡಿವಿನಿಟಿ ಅದರಲ್ಲಿ ಬಂದರೂ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ಗೆ ಬರೋದಿಲ್ಲ ಅದು. ಕಂಸನ ವಧೆಗೆ, ಜರಾಸಂಧನ ವಧೆಗೆ, ಮಳೆ ಬರ್ತಾ ಇದ್ರೆ ಗೋವುಗಳನ್ನ ಕಾಪಾಡೋದಕ್ಕೆ, ಆ ಥರದಕ್ಕೆ ಬರುತ್ತೆ ಅಷ್ಟೇ ಹೊತ್ತು ಕಥೆಗಳು. ಮಹಾಭಾರತದಲ್ಲ ಭಾಗವತದಲ್ಲಿ ಎಲ್ಲ ಸೇರ್ಕೊಂಡು ಬರುತ್ತದು. ಆದರೆ ಮಹಾಭಾರತದ ಕಷ್ಟದೇನಿದ್ದು, ಮೂಲ ಕಷ್ಟ ಇದೆಯೋ ಪಾಂಡವರ ಕೌರವರ ಮಧ್ಯದೇನಿದೆಯೋ ಅದನ್ನು ರಿಸಾಲ್ವ್ ಮಾಡೋಕ್ಕೆ ಪವಾಡ ಇಲ್ಲ. ಅದಕ್ಕೆ ಕೃಷ್ಣ ಹೇಳೋದು ನಾನು ವೆಪನ್ಸ್ನ ಯೂಸ್ ಮಾಡೋದಿಲ್ಲ ಅಂತ ಅಲ್ವಾ. ಅದಕ್ಕೆ ಅದರಲ್ಲಿ ಡ್ರಾಮ್ಯಾಟಿಕ್ ಮೆಟೀರಿಯಲ್ ಇದೆ ಅಂತ ಅನ್ನಿಸ್ತು ನನಗೆ. ಅದಕ್ಕಾಗಿ ನಾನು ತಗೊಂಡಿದ್ದೆ.
2: ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರಿಸೋಣ.
7: ಹಲೋ, ಐ ಆಮ್ ಕ್ಯಾರನ್ ಲ್ಯಾಂಗ್, ಡೈರೆಕ್ಟರ್ ಆಫ್ ಲೇಡಿ ಆ್ಯಂಡ್ ಫ್ಯೂನರಲ್ಸ್. We are a family-owned and operated business in Sydney, and we have proudly served our local community for over 18 years.
8: Lady Anne Funerals aims to exceed expectations by fulfilling client requests to remember and honour their recently passed loved ones. Throughout the process, clients are supported by the same funeral arranger from the small team of ladies in the office at Bladeswick. If you need any guidance or have questions, please call Lady Anne Funerals on 1300 740074. That's 1300 740074.
7: Lady Anne Funerals, where every family is special.
9: 101 Music, an Australian production music catalog of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR.
10: Hello, this is Helene from the CWA at Eastwood Epping. Just to let you know that our tea rooms have reopened. They're behind the Eastwood Library, not far from the station, and we're open from Tuesday to Friday, 10 a.m. to 3 p.m. You can get teas, coffee and our famous scones here, and we also sell jams homemade and local honey from one of our members, second-hand books, handicrafts, knits and baby booties. We hope to see you there at Eastwood Women's Rest Centre.
11: Part of Bendigo Bank, Community Bank Homebush and North Ryde invest in community outcomes. Radio 2RRR is dedicated to working with local youth through the broadcasting medium, as well as to assist adults who are on their rehabilitation journey. Without the significant support from the Community Bank Homebush and North Ryde, this initiative simply would not be possible.
12: Support the bank that supports your community. Call, email or visit station sponsor Community Bank Homebush and North Ryde. Part of Bendigo Bank, the better big bank.
13: ಇದೆಲ್ಲ ಬಿಟ್ಟು ಬೇರೆ ಟಾಪಿಕ್ಗೆ ಹೋದರೆ ನಿಮ್ಮದೊಂದು ಮಾತು ಕೇಳಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯ. ತುಂಬ ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ರಿ ಅದರಲ್ಲಿ. ಒಬ್ಬ ತಾಯಿ, ಇಫ್ ಯು ಆರ್ ಏಬಲ್ ಟು ಫಾರ್ಮುಲೇಟ್ ಆರ್ ಹ್ಯಾವ್ ಅನ್ ಆಲ್ಗೋರಿದಮ್ ಫಾರ್ ಎ ಮದರ್, ಯು ಕ್ಯಾನ್ ಡೂ ಎವ್ರಿಥಿಂಗ್ ಎಕ್ಸೆಪ್ಟ್ ದಟ್ ಕಾನ್ಷಿಯಸ್ನೆಸ್, ದಟ್ ಜೆಹನ್ ಅಂತೀವಲ್ಲ ಉರ್ದುನಲ್ಲಿ, ಎಕ್ಸೆಪ್ಟ್ ದಟ್ ವಿ ಕ್ಯಾನ್ ಡೂ ಎವ್ರಿಥಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇನ್ ಸಮ್ಮರಿ, ಇಟ್ ಸೀಮ್ಸ್ ಟು ಬಿ ಎ ಲೂಸಿಂಗ್ ಬ್ಯಾಟಲ್, ಇಟ್ಸ್ ಗೋಯಿಂಗ್ ಔಟ್ ಆಫ್ ಕಂಟ್ರೋಲ್. ಸೊ ಈ ವಿಷಯದಲ್ಲಿ ನಿಮಗೆ, ಯು ಬಿಕಾಸ್ ಯು ಆರ್ ಆಲ್ಸೋ ಎ ಟೆಕ್ನಾಲಜಿ ಆಕ್ಟಿವಿಸ್ಟ್, ಏನನ್ಸುತ್ತೆ, ಹೌ ಟು ಮಾಡರೇಟ್ ದಿಸ್ ಥಿಂಗ್, ಬಿಕಾಸ್ ಗೌರ್ಮೆಂಟ್ಸ್ ನೀಡ್ ಟು ಡೂ ಸಮಥಿಂಗ್ ವಿಚ್ ಇಸ್ ನಾಟ್ ಪಾಸಿಬಲ್.
4: ಜಗತ್ತಲ್ಲಿ ಏನು ಇದಕ್ಕೆ ಪರಿಹಾರ ಇಲ್ಲ, ಆದರೆ ನಮ್ಮಲ್ಲಿ ಇದೆ. ನಮ್ಮಲ್ಲಿ ಯಮ ಅನ್ನೋ ಒಂದು ಪದ ಇದೆ ನೋಡಿ. ಓಕೆ, ಯಮ ಅಂದರೆ ಏನು? ಯಮ ಅಂದರೆ ಕಂಟ್ರೋಲ್ ಅಲ್ವಾ, ನಿಯಮ ಅಂದರೆ ಇಂಪೋಸಿಂಗ್ ಕಂಟ್ರೋಲ್, ಕರೆಕ್ಟಾ? ನಿಯಮ ಪಾಲಿಸಬೇಕು, ಪಾಲಿಸೋದು ಏನಿದೆಯೋ ಅದು ನಿಯಮ. ಆದರೆ ವಾಲಂಟಿಯರಾಗಿ ಪಾಲಿಸೋದು ಇದೆಯಲ್ಲ ಅದು ಸಂಯಮ ಅಲ್ಲ. ಸಂಯಮ ಎಲ್ಲಿಂದ ಬರುತ್ತೆ ಅಂದರೆ, ಇವ್ರಿಗೇನು ಆಗಬೇಕು ನಿಮ್ಗೆ ಅದರಿಂದ ಕಷ್ಟ ಇದೆ ಆಯಿತಾ, ಅವ್ರು ನಿಮ್ಮ ಜೊತೆ ಮಾತಾಡಕ್ಕೆ ಬರ್ತೀನಿ ಅಂದಾಗ ನೀವು ಸಂಯಮದಿಂದ ಅವ್ರ ಮಾತು ಕೇಳೋದು, ಅವರು ಸಂಯಮದಿಂದ ನಿಮ್ಮ ಮಾತು ಕೇಳೋದು ಒಂದು ಸಭಾ ಮರ್ಯಾದೆ ಅದು ಆಯಿತಾ. ನೀವೆಲ್ಲ ಮಾತಾಡಿ ಬಂದು. ಈಗ ರೈಟ್ಸ್ ಅನ್ನೋದೇನಿರುತ್ತೆ, ರೈಟ್ ಇಸ್ ಎ ನೆಗೋಷಿಯೇಟೆಡ್ ಇನ್ಸ್ಟ್ರೂಮೆಂಟ್, ಎ ರೈಟ್ ಇಸ್ ಎ ನೆಗೋಷಿಯೇಟೆಡ್ ಐಡಿಯಾ. ರೆಡ್ ಲೈಟಲ್ಲಿ ಸ್ಟಾಪ್ ಮಾಡಬೇಕು, ಕಾರ್ ಓನ್ ಮಾಡ್ಬೋದು, ನೀವೇ ಡ್ರೈವ್ ಮಾಡ್ಬೋದು, ರೆಡ್ ಲೈಟಲ್ಲಿ ಸ್ಟಾಪ್ ಮಾಡಬೇಕು, ಆ ಥರ ಅದು ಅಲ್ವಾ. ಸಿ, ರೈಟ್ಸ್ ಆರ್ ನೆಗೋಷಿಯೇಟೆಡ್ ಆ್ಯಂಡ್ ಅದು ಇದ್ದಾಗ ಯು ಕ್ಯಾನ್ ರಿಸಾಲ್ವ್ ದಿಸ್. ನಮಗೆ ಸಂಯಮ ಬೇಕು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಈ ರೀತಿ ಬಳಸೋದಿಲ್ಲ ಅಂತ ನಾವು ಹೇಳಬೇಕು. ಈಗ ನ್ಯೂಕ್ಲಿಯರ್ ಡಿಟರೆನ್ಸ್ ಇದೆ, ಯು ಶುಡ್ ನಾಟ್, ಹ್ಯುಮ್ಯಾನಿಟಿ ಇಸ್ ಬೀನ್ ವೆರಿ ರೆಸ್ಪಾನ್ಸಿಬಲ್ ವಿತ್ ನ್ಯೂಕ್ಲಿಯರ್ ಎನರ್ಜಿ ಅಲ್ವಾ. ಯಾರ್ಯಾರ ಕೈಗೆ ಬಂದರೆ ಏನಾಗುತ್ತೋ ದೇವ್ರಿಗೆ ಗೊತ್ತದು. ಅಂದರೆ ಇವಾಗ ನೋಡಿ, ಇವಾಗ ದೇರ್ ಇಸ್ ಹ್ಯೂಮನ್ಸ್ ಹ್ಯಾವ್ ಬೀನ್ ರೆಸ್ಪಾನ್ಸಿಬಲ್. ಸಿ, ವೈ ವಾರ್ಸ್ ಗೆಟ್ ಪ್ರೊಲಾಂಗ್ ನೌ ಇಸ್ ಯು ಮೇ ಹ್ಯಾವ್ ಗ್ರೇಟ್ ವೆಪನ್ಸ್ ಬಟ್ ಯು ಕಾಂಟ್ ಯೂಸ್ ದೆಮ್. ಸೊ ಯು ಬಿಕಾಸ್ ಯು ಡೋಂಟ್ ಯೂಸ್ ದ ಎಕ್ಸ್ಟ್ರೀಮ್ ಆಪ್ಷನ್ ಬಿಕಾಸ್ ಆಫ್ ಸಂಯಮ ಅಲ್ವಾ. ಸೊ ನಾ ಹೇಳೋದು, ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಚಾರದಲ್ಲಿ ನಾವು ಸಂಯಮದಿಂದ ನಡ್ಕೋಬೇಕು. ಹ್ಯೂಮನ್ಸ್ ಶುಡ್ ಟ್ರಾನ್ಸೆಂಡ್ ದರ್ ಪರ್ಸನಲ್ ಡಿಫ್ರೆನ್ಸಸ್ ಆ್ಯಂಡ್ ವಿ ಶುಡ್ ಹ್ಯಾವ್ ಲೀಡರ್ಶಿಪ್ ಯು ನೋ ದಟ್ ಕ್ಯಾನ್ ಸೇ ಡೋಂಟ್ ಡೂ ದಿಸ್ ಆ್ಯಂಡ್ ಪೀಪಲ್ ಶುಡ್ ಲಿಸನ್. ಅದಕ್ಕೆ ಒಂದು ಸಮಾಜದಲ್ಲಿ ಹಿರಿಯರಿರಬೇಕು, ಹಿರಿತನ ಇರುವ ಹಿರಿಯರಿರಬೇಕು. ಅವ್ರ ಮಾತನ್ನು ಕೇಳುವ ಒಂದು ವ್ಯವಧಾನ ನಮ್ಮ ಮುಂದಿನ ಪೀಳಿಗೆಯಲ್ಲಿ, ಒಂದು ಸಮಾಜದಲ್ಲಿ ನಾವು ಕೊಡತರದಿರಬೇಕು. ನಮ್ಗೆ ಇಷ್ಟ ಬಂದಂಗೆ ನಾವು ಬದುಕ್ತೀವಿ ಅನ್ನೋದು ವೆಸ್ಟರ್ನ್ ಮಾಡೆಲ್. ನೋಡಿ, ನಾನು ಈ ಪೇಜಾವರ್ ಸ್ವಾಮಿಗಳು ಅನ್ಸತ್ತೆ, ಅವರು ಶಾಲೆ ನಡೆಸ್ತಾರೆ ಒಂದು, ಅವ್ರದ್ದು ಅವ್ರ ಶಾಲೆದು ಒಂದು ಉತ್ಸವ ಇತ್ತು. ನನಗೆ ಕರ್ಕೊಂಡು ನನಗೊಂಥರ ಈ ಸ್ವಾಮಿಗೆ ಅಂದರೆ ನನಗೊಂಥರ ಮುಜುಗರ. ನನಗೆ ಈ ದೇವರದು ಅಂದ್ರೆ ನನಗೆ ದಿಗ್ಭ್ರಮೆ ಆಗತ್ತೆ. ನೀವು ಯಾರನ್ನ ಏನು ಕೇಳ್ತೀರಾ, ನಿಮ್ಮ ಕಷ್ಟ ದೇವ್ರಿಗೆ ಹೆಂಗೆ ಕಷ್ಟಕ್ಕೆ ಥರ ಕಾಣಿಸ್ಬೇಕದು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ದೇವರಂತ ಇದ್ದರೆ ಸೊ ನಾನು ಅಲ್ಲಿ ಹೋದಾಗ ಆದರೆ ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಜನಕ್ಕೆ ನಂಬಿಕೆ ಇದೆ, ಆ ನಂಬಿಕೆಯನ್ನು ಸುಧಾರಿಸ್ಬೇಕಲ್ಲ. ಆ ನಂಬಿಕೆಯಿಂದ ಏನೇನೂ ಆಗ್ಬೋದು ಇಲ್ದರೆ. ಅಲ್ಲಿ ಹೋಗಿದ್ದಾಗ ಅದಿಷ್ಟು ರಾಶಿ ಹೂವು ನಂದು ಕೈಗೆ ಕೊಟ್ಟರು, ಅದನ್ನು ಅವ್ರ ಹತ್ರ ಕರ್ಕೊಳ್ಳೋದು ಅಷ್ಟು ಅವ್ರ ತಲೆ ಮೇಲೆ ಸುರಿದೆ ನಾನು. ನನಗೆ ಅವರು ಇದು ಏನ್ರಿ ಹಂಗ ಮಾಡ್ತಿರ ಪಾದಕ್ಕೆ ಅಂತ ಎಲ್ಲಿ ಬಿಡಿ ಅದು. ಬಟ್ ಅವ್ರಂದ್ರೆ ಅವ್ರು ನಕ್ಕ ಅವ್ರು ಕೋಪಿಸ್ಕೊಳ್ಳಿಲ್ಲ. ಎನಿವೆ, ಆಮೇಲೆ ಅವ್ರ ಪಕ್ಕನೇ ನನ್ನ ಕುಡಿಸಿದ್ರು ಒಂದು ಇದರಲ್ಲಿ, ಪಂಕ್ತಿಯಲ್ಲಿ ಕುಡಿಸಿ ಭಾಷಣ ಮಾಡೋದಿತ್ತು ನಂದೊಂದು. ನಾ ಎಲ್ಲೋ ಹೋಗ್ಬೇಕಾಗಿತ್ತು ಬೇಗ, ಅದಕ್ಕೆ ನನಗೆ ಮಾತಾಡೋಕ್ಕೆ ಹೇಳಿದ್ರು. ನನ್ನ ಮುಂಚೆ ಯು ಪಿಯಿಂದ ಒಬ್ರು ಬಂದಿದ್ರು, ಅವರು ಮಾತಾಡಿದ್ರು. ಅಲ್ಲಿ ಯಾರಿಗೂ ಹಿಂದಿ ಬರ್ತಾ ಇರಲಿಲ್ಲ, ನನಗೆ ಆ ಗೊತ್ತಿರೋ ಅಲ್ಪ ಸ್ವಲ್ಪ ಹಿಂದಿಯಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡಿದೆ ಅವ್ರು ಹೇಳಿದ್ದನ್ನು. ಅವ್ರು ಹೇಳಿದ್ದು ಒಂದು ಬ್ರಿಲಿಯಂಟ್ ಆಗಿರೋದು ಹೇಳಿದ್ರೆ ರೀ ಅವರು. ಏನಂತರು ಅಂದರೆ, ನಾವೇನು ಮಾಡಿದ್ದೀವಿ, ನಾವು ಮಾತಾಡಬೇಕಾದ ಈಗ ಇನ್ ದಿಸ್ ದ ವೆಸ್ಟ್ ಹೆಸ್ ಫೀಲ್ಡ್, ಇನ್ ಮ್ಯಾನೇಜಿಂಗ್ ಎ ಕ್ಲೈಮೇಟ್ ದ ವೆಸ್ಟ್ ಹೆಸ್ ಫೀಲ್ಡ್, ವೆಸ್ಟರ್ನ್ ಮಾಡೆಲ್ ಎಸ್ ಫೀಲ್ಡ್, ದ ಡಾಲರ್ ಇಸ್ ಎ ನಾನ್ಸೆನ್ಸ್ ಕರೆನ್ಸಿ, ದ ಡಾಲರ್ ಇಸ್ ಫೇಲ್ಡ್, ಇಟ್ಸ್ ಇನ್ಎವಿಟಬಲ್ ಯು ನೋ ವೆದರ್ ದಿಸ್ ಲ್ಯಾಪನ್ ದಿಸ್ ಇಯರ್ ಯುನೋ ಅಂಡ್ G20 ಆರ್ ಇಟ್ ಲ್ಯಾಪನ್ ನೆಕ್ಸ್ಟ್ ಇಯರ್, ಇಟ್ಸ್ ಇನ್ಎವಿಟಬಲ್ ಡಿ ಡಾಲರೈಸೇಷನ್ ಆರ್ ಹ್ಯಾಪನ್. ದಿಸ್ ಇಸ್ ಮೈ ಪ್ರಿಡಿಕ್ಷನ್ ಬಿಕಾಸ್ ಇಟ್ ಈಸ್ ನಾಟ್ ಸಸ್ಟೈನಬಲ್. ಸಿ, ದರ್ ಡೆಟ್ ಹ್ಯಾಸ್ ಗಾನ್ ಅಪ್ ಫ್ರಮ್ 2 to 3 trillion dollars ಸಮ್ 20-25 ಇಯರ್ಸ್ ಅಗೋ ಟು $40 trillion ನಾವು. ಇಟ್ ಇಸ್ ಜಸ್ಟ್ ನಾಟ್ ಸಸ್ಟೈನಬಲ್ ಅಟ್ ಆಲ್. ದಟ್ ಡೆಟ್ ಇಸ್ ಆಕ್ಚುಲಿ ಇಂಪೋಸ್ಡ್ ಆನ್ ಅಸ್, ದಟ್ ಇಸ್ ವೈ ರುಪಿ ಇಸ್ ಗೋಯಿಂಗ್ ಅಪ್. ಏನೇ ಸೊ ಅದು, ಅದಕ್ಕೆ ನಾನು ಏನು ಹೇಳ್ತೀನಿ, ವಿ ಆರ್ ಗೋಯಿಂಗ್ ಟು ಎಂಟರ್ ಎನ್ ಇರಾ ವೇರ್ ನನ್ ಆಫ್ ದಿಸ್ ಇಸ್ ಪಾಸಿಬಲ್. ಅವ್ರು ಏನಂದ್ರೆ, ಅದಕ್ಕೆ ನಾವು ಮಾತಾಡಬೇಕಾದ್ರೆ ಇದು ತಪ್ಪಾಗಿದೆ ಅದು ತಪ್ಪಾಗಿದೆ ಅಂತ ಹೇಳ್ತೇವೆ ನಾವು. ದ ವೆಸ್ಟರ್ನ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಆರ್ ಪ್ರೋಗ್ರೆಸ್ ಆಫ್ ಹ್ಯೂಮನ್ ಸಿವಿಲೈಸೇಷನ್, ಇಟ್ ಇನ್ಎವಿಟಬ್ಲಿ ಹ್ಯಾಸ್ ಲೆಡ್ ಟು ದಿಸ್ ರಿಸಲ್ಟ್. ದೇರ್ ಈಸ್ ನೋ ಅದರ್ ರಿಸಲ್ಟ್ ದಟ್ ಕುಡ್ ಹ್ಯಾವ್ ಬೀನ್ ಒಪ್ಟೇನ್ ಫ್ರಮ್ ದಿಸ್ ಅಂತಂದ್ರು ಅವರು. ಸೊ ಐ ಆಮ್ ಸೇಯಿಂಗ್, ಐ ಸೇಡ್ ಟೂ ಥಿಂಗ್ಸ್ ಇನ್ ಮೈ ಲೆಕ್ಚರ್ಸ್ ಅಟ್ IIM. ಅವ್ರ ಸ್ಟೂಡೆಂಟ್ಸ್ಗೆಲ್ಲ ಕೋಪ ಬರುತ್ತೆ, ಬಟ್ ನಾನು ಹೇಳ್ತಿದ್ದೆ, ನಾನು ಇಂಡಿಯಾ ನೀಡ್ಸ್ ಪಾವರ್ಟಿ, ದ ವರ್ಲ್ಡ್ ನೀಡ್ಸ್ ಇಂಡಿಯಾ ಟು ಬಿ ಪೂರ್. ಇಫ್ 1.4 million ಪೀಪಲ್ ಗಜಲ್ ಎನರ್ಜಿ ಲೈಕ್ ಆಸ್ಟ್ರೇಲಿಯಾ ಡಸ್ ಆರ್ ದ US ಡಸ್, ಇಟ್ ವಿಲ್ ಡೆಸ್ಟ್ರಾಯ್ ದ ಪ್ಲಾನೆಟ್ ವೆರಿ ಕ್ವಿಕ್ಲಿ. ಸೊ ಇಂಡಿಯಾ ನೀಡ್ಸ್ ಪಾವರ್ಟಿ, ಬಟ್ ಇಂಡಿಯಾ does not need deprivation. See, we don't need a Marxist to tell this. Maneli kaitut thakta idralla, you know, kaitut hakod yake andre, that is how you manage it. Ee rodralli na manage madana kalibeku. We should be a model to the world. We should be a Vishwa Guru by being modest, not by domination. Okay, ildedra namge idu nadiyodilla. The other thing is, caste is not a problem. Caste is not the problem. Any, if species can be proud of what they are, humans can have diversity, there is no problem. The problem is discrimination. There is no need for discrimination. This is what I say. If we can think differently, we can get over this. Otherwise, what the founder, the godfather of AI said, Dr. Jeffrey Hinton said in his New York interview, and he said repeatedly after that, is that my daughter said this with great insight. She said, Appa, buddhivanta makkalige appa ammaninda ellaru enke tumba intelligent magu idu tumba intelligent magu shaleli intelligent magu first rank barutte first rank baro maguge kelsa sigutte intelligent intelligent a maartive. When you valorize intelligence like this, artificial intelligence has, it can only get better, it will never get worse. It will one day, like it can defeat you in chess, it will one day get better than you. And it will learn from you, prior learning in the name, when it valorizes intelligence over you, it will decide the problem. Climate change happens because humans create waste. AI will not generate waste. No species on earth creates waste. Only humans create waste. Only humans pollute. No other species in the planet pollutes. Yelladikku yavado bageyalli innondu ella ellavu yelladikku aahara agirutte alva. Now matra cancer on the planet. So it may decide that as I am speaking, it may decide and it kill people. That is what he is saying. Dr. Jeffrey Hinton is saying this is what will happen. And I think it will happen. And for us to avoid that, we have to be better people. And the highest responsibility, I am saying, Bharatakide, yakendre, elladikinte ellarginte hechu janasankhye namdide. China dalli nodi. 1978 ರಿಂದ ಇವಾಗವರೆಗೂ ಅವರು 6,600 ಕೋಟಿ ಮರವನ್ನು ನೆಟ್ಟಿದ್ದಾರೆ. ಜಸ್ಟ್ ಥಿಂಕ್ ಅಬೌಟ್ ದಿಸ್. ಚೈನಾ ಇಸ್ ಗ್ರೀನಿಂಗ್ ಫಾಸ್ಟ್ ಆ್ಯಂಡ್ ಬಿಕಾಸ್ ದೇರ್ ಇಸ್ ಕಾರ್ಬನ್ ಡೈಆಕ್ಸೈಡ್ ಅಷ್ಟು ಜಾಸ್ತಿ ಇದೆಯಲ್ಲ ಅದು ಇದು ನಮ್ಮಲ್ಲಿ ಸಹಜವಾಗಿ ಒಂದು ನೈಸರ್ಗಿಕ ಇದರ ರೀತಿಯಲ್ಲಿ ಬೆಳೆಯುವ ಕಾಡಿಗಿಂತ ಈ ಮನುಷ್ಯರು ನೆಟ್ಟಿರುವ ಈ ಗಿಡಗಳಿದೆಯಲ್ಲ ಅದು ಮರ ಆದಾಗ ಅದರ ಎಲೆಗಳಿದೆಯಲ್ಲ ಅದು ಶೇಕಡ 66% ಅಗಲ ಇದೆ ಅಂತ ಇದಕ್ಕಿಂತ. ಯಾಕೆಂದ್ರೆ ಅದು ಅಷ್ಟು ಕಾರ್ಬನ್ ಇದೆಯಲ್ಲ, ಕಾರ್ಬನ್ ಡೈಆಕ್ಸೈಡ್ ಸಿಗ್ತಾ ಇದೆ, ಅಷ್ಟನ್ನ ಟ್ರ್ಯಾಪ್ ಮಾಡ್ತಾ ಇದೆ ಅಂತೆ. ಸೊ ವಾಟ್ ದೇ ಆರ್ ಡೂಯಿಂಗ್ ಇಸ್ ಗ್ರೇಟ್. ನಮಗೆ ಕಲಿಯೋದು ತುಂಬ ಇದೆ, ಅವ್ರನ್ನ ಬೈಯೋದು ಬೇರೆ ಇದೆ, ಕಲಿಯೋದು ತುಂಬ ಇದೆ. ನಮಗೆ ಜವಾಬ್ದಾರಿ ಇರೋ ಯಾರೂ ಇಲ್ಲ ಅಂದರೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಐ ವಿಲ್ ಸೇ ಫಾರ್ ಶ್ಯೂರ್ ಇನ್ನೊಂದು 10 ವರ್ಷದಲ್ಲಿ ಕ್ಲಾಸ್ ರೂಮ್ಗೆ ಮಕ್ಕಳು ಹೋಗೋದು, ಇದು ಫ್ಯಾಕ್ಟ್ರಿಲಿ ಹೋಗಿ ಕೆಲಸ ಮಾಡೋದು, ಆಫೀಸಲ್ಲಿ ಹೋಗಿ ಕೆಲಸ ಮಾಡೋದು, ಇವೆಲ್ಲ ಏನೂ ಇರೋದಿಲ್ಲ. 24/7 ಎಂಟರ್ಟೈನ್ಮೆಂಟ್ ಇರುತ್ತೆ. ನೀವು ಟಿ ವಿನೂ ಆನ್ ಮಾಡಬೇಕಾಗಿಲ್ಲ, ನಿಮ್ಮಲ್ಲಿ ಬ್ರೈನಲ್ಲಿ ಇಂಪ್ಲಾಂಟ್ ಮಾಡಿರ್ತಾರೆ. ನಿಮ್ಮ ಮೂಡ್ ಚೇಂಜ್ ಆಗೋದಾಗ ಆಟೋಮ್ಯಾಟಿಕ್ ಆಗಿ ನಿಮಗೆ ಕ್ರಿಕೆಟ್ ಮ್ಯಾಚು ಎಲ್ಲ ಅದೇ ತೋರಿಸ್ತಾ ಇರುತ್ತೆ, ನೀವು ಆನಂದವಾಗಿರ್ಬೋದು. ಮತ್ತು ಅದು ಟ್ಯಾಬ್ಲೆಟ್ ಗಿಬ್ಲೆಟ್ ಅದೇನೇನೋ ಇರ್ತದೆ, ಅದು ಕರೆಕ್ಟಾಗಿ ನಿಮಗೆ ಎಷ್ಟು ನ್ಯೂಟ್ರಿಷನ್ ಎಲ್ಲ ಮೇಂಟೈನ್ ಮಾಡುತ್ತೆ, ನಿಮ್ಮ ಡಿಜಿಟಲ್ ಟ್ವಿನ್ ಕ್ರಿಯೇಟ್ ಮಾಡಿರುತ್ತೆ, ಮ್ಯಾಥಮೆಟಿಕಲ್ ಟ್ವಿನ್ ಇರುತ್ತೆ, ಅದು ನಿಮಗೇನಾದ್ರು ಪ್ರಾಬ್ಲಮ್ ಇದ್ದರೆ ಅದು ಅನಲೈಸ್ ಮಾಡಿ ನಿಮ್ಮನ್ನು ಕಾಪಾಡ್ತಾ ಇರುತ್ತೆ. ಯು ವಿಲ್ ಹ್ಯಾವ್ ನೋ ಪರ್ಪಸ್, ವೈ ಆರ್ ಯು ದೇರ್, ದಂಡ ಪಿಂಡ ಆಗಿ ಬಿದ್ದಿರಬೇಕು. ಆ ಥರ ಆಗುತ್ತೆ ಇಫ್ ಹ್ಯೂಮನ್ಸ್ ಡೋಂಟ್ ಹ್ಯಾವ್ ಪರ್ಪಸ್. ಪರ್ಪಸ್ ಇರಬೇಕು ಹ್ಯೂಮನ್ಸ್ಗೆ ಅಂತ ಯಾವ ಫಿಲಾಸಫಿಲಿದೆ ನೋಡಿ. ನಾನೆಂತಿದ್ದೆ ನನ್ನ ಲೆಫ್ಟಿಸ್ಟ್ ದಿನಗಳಲ್ಲಿ, ಇದು ಏನಿದೆ, ವಾಟ್ ಈಸ್ ದಟ್ ವೇದ ಆ್ಯಂಡ್ ಆಲ್ ದಟ್ ಈಸ್ ನಾನ್ ಸೆನ್ಸ್ ಅಂತೆಲ್ಲ ಹೇಳ್ತಾ ಇದ್ದೆ. ನಾನು ಒಬ್ಬರು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿದ್ದಾರೆ, ನಾನು ಇಂಗ್ಲೀಷ್ ಪಿಕ್ಚರ್ ಮಾಡಿದ್ದೀನಿ ಅನ್ನೋದು, ದ ಲೀಸ್ಟ್ ಆಫ್ ದೀಸ್ ಅಂತ ಒಂದು ಇಂಗ್ಲೀಷ್ ಪಿಕ್ಚರ್ ಮಾಡಿದ್ದೀನಿ ನಾನು, ದ ಲೀಸ್ಟ್ ಆಫ್ ದೀಸ್ ಅಂತ ನೋಡಿ. ಅದರಲ್ಲಿ ಅದು ಪ್ರೊಡ್ಯೂಸರ್ ಇದಾರಲ್ಲ, ಅವನು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿದ್ದಾನೆ, ತೆಲುಗು ಅವನು. ಅವನು ಅಮೇರಿಕಾಲಿದ್ದಾನೆ, ಅವನು ಕ್ರಿಶ್ಚಿಯನ್ ಆಗಿಬಿಟ್ಟಿದ್ದಾನೆ. ಅವ್ರ ತಂದೆ ತಾಯಿಗೆ ಇನ್ನು ಕನ್ವರ್ಟ್ ಆಗಿಲ್ಲ. ಅವ್ರ ತಂದೆಗೆ 80 ವರ್ಷನೇ, ನಾನು ಅವ್ರನ್ನ ಮೀಟ್ ಮಾಡಿದಾಗ ಅವರು ಪಿ ಎಚ್ ಡಿ ಮಾಡ್ತಾಯಿದ್ರು. ಅವ್ರ ಜೊತೆ ಹೇಳಿದಾಗ ನನಗೆ ಹೇಳಿದ್ರು, ನಮ್ಮಲ್ಲಿ ಇದು ನಮ್ಮಲ್ಲಿ ಇಟ್ ಬಿಗಿನ್ಸ್ ವಿತ್ ದ ಎಥಿಕಲ್ ಕೋರ್ ಅಂತಂದರು. ಅಲ್ಲ, ಇಂಡಿಯನ್ ಎಥಿಕ್ಸ್ ಅಂತ ಯಾವುದಿದೆ? ಇದು ಬಸವ ಹೇಳೋದು, ಬುದ್ಧ ಹೇಳೋದು, ಅದನ್ನು ಕ್ಯಾನ್ ಯು ಕಾಲ್ ಇಟ್ ಎ ರಿಯಲ್ ಕೋಡ್ ಆಫ್ ಎಥಿಕ್ಸ್ ಅಂತೆಲ್ಲ ನಾನು ಏನೋ ಕೇಳಿದೆ. ಅವರಂದರು, ಅಲ್ಲ, ವೇದದಲ್ಲಿದೆಯಲ್ಲ ಪುರುಷಾರ್ಥ, ದಟ್ ಈಸ್ ದ ಕೋರ್ ಹ್ಯೂಮನ್. ಹ್ಯೂಮನ್ಗೆ ಅರ್ಥ ಇರಬೇಕು ಬದುಕಲ್ಲಿ, ಅದರಲ್ಲಿ ಧರ್ಮ ಇರಬೇಕು ಅವ್ನು ಮಾಡೋ ಕೆಲಸದಲ್ಲಿ, ಅವನಿಗೆ ಇಷ್ಟ ಇರಬೇಕು ಮಾಡೋ ಕೆಲಸ, ಮತ್ತು ಇದರಿಂದ ಉಪಯೋಗ ಇದೆ ಅಂತ ಅನಿಸಿ ಮಾಡ್ತಾ ಇರಬೇಕು. ಆಗತ್ತೋ ಇಲ್ಲೋ, ಕರ್ಮಣ್ಯ ಕರ್ಮ ಇರುತ್ತೆ ಅಷ್ಟೇ, ಕರ್ಮಣ್ಯಮ ಅಧಿಕಾರಿಸ್ತೆ. ಆಗತ್ತೋ ಇಲ್ಲೋ ಗೊತ್ತಿಲ್ಲ. ಫಲ ಅಂದರೆ ಕರ್ಮ ಇದೆ, ಇದರಿಂದ ಫಲ ಇದೆ ಅಂತ ತಿಳ್ಕೊಂಡು ಮಾಡಬೇಕು. ಆ್ಯಕ್ಚುಲಿ ಆಮೇಲೆ ಮಾಡಿದ ಮೇಲೆ ಇದು ನಂದಲ್ಲ ಅಂತ ಹೇಳಬೇಕು. ಹಾಂ, ಅದಕ್ಕೆ ನಾವು ಹಿಂದಕ್ಕೆ ಹೋಗಬೇಕು. ಓನ್ಲಿ ವಿ ಗೋ ಟು ದ ಪಾಸ್ಟ್ ಆ್ಯಂಡ್ ಲರ್ನ್ ಫ್ರಮ್ ಇಟ್, ವಿ ಕ್ಯಾನ್ ಡ್ರೈವ್ ಫಾರ್ವರ್ಡ್ ಆ್ಯಂಡ್ ಬಿ ವಿಶ್ವಗುರು. ಐ ಡೋಂಟ್ ಥಿಂಕ್ ದೇರ್ ಈಸ್ ಎನಿಥಿಂಗ್ ಲೆಫ್ಟ್ ಇನ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಟು ಡೂ ದಿಸ್. ಈಗ ಗಣೇಶಂದು ನಿಮ್ಮ ಮಕ್ಕಳೆಲ್ಲ ಮೊಮ್ಮಕ್ಕಳೆಲ್ಲ ಕೇಳ್ಬೋದು, ವಾಟ್ ಈಸ್ ದಿಸ್ ಯುನೋ ಶಿವ ಚೈಲ್ಡ್ಸ್ ಹೆಡ್ ಕಟ್ ಆಫ್ ಅಂತಂದರೆ, ದೇ ಆರ್ ಡಿರಾಸಿನೇಟೆಡ್, ಅಂದರೆ ಅವ್ರಿಗೆ ಮೂಲ ಸಂಸ್ಕೃತಿಯಿಂದ ಬೇರೆ ಆಗಿಬಿಟ್ಟಿದ್ದಾರೆ. ಇಲ್ಲಿ ನಮಗೆ ಚಿಕ್ಕ ವಯಸ್ಸಲ್ಲಿ ಕತೆ ಹೇಳಬೇಕಾದ್ರೆ ಹನುಮಂತ ಸೂರ್ಯನ ಹತ್ರ ಹೋಗಿ ಕೆನ್ನೆ ಮೇಲೆ ಹೊಡ್ಕೊಂಡು ಬಂದಿದ್ದಿದೆಯಲ್ಲ, ನಮ್ಗೆ ಗೊತ್ತದಿಲ್ಲ ಅಂತ. ವೆನ್ ಯು ಆರ್ ಎ ಚೈಲ್ಡ್, ಯು ಆರ್ ಓಪನ್ ಮೈಂಡೆಡ್, ಯು ಅಂಡರ್ಸ್ಟ್ಯಾಂಡ್ ಫ್ಯಾನ್ಸಿ ಅಲ್ವಾ? ಇದು ಕಲ್ಪನೆ ಅಷ್ಟೇ, ಇದು ಇಟ್ಸ್ ಎ ಫ್ಯಾನ್ಸಿ. ಇಟ್ ಇಸ್ ಯು ಅಂಡರ್ಸ್ಟ್ಯಾಂಡ್ ಎಕ್ಸಾಜುರೇಷನ್, ಯು ಅಂಡರ್ಸ್ಟ್ಯಾಂಡ್ ಮೆಟಫರ್. ನೋ, ಚಿಲ್ಡ್ರನ್ ವಿಲ್ ಅಂಡರ್ಸ್ಟ್ಯಾಂಡ್. ಇವ್ರಿಗೆ ಮೆಟಫರ್ ಇಲ್ಲದೆ ಬದುಕಿದ್ದಾರೆ ಇವರು. ಎವ್ರಿಥಿಂಗ್ ಇಸ್ ಕಾಂಕ್ರೀಟ್ ರಿಯಾಲಿಟಿ. ಸೊ ಅವ್ರಿಗೆ ದೇ ಕೆನಾಟ್ ಅಂಡರ್ಸ್ಟ್ಯಾಂಡ್ ಪವಾಡ ಆ್ಯಂಡ್ ಆಲ್ ದಟ್. ಪವಾಡ ಫಾರ್ ದೆಮ್ ಇಸ್ ಎ ರಿಲಿಜಿಯಸ್ ಥಿಂಗ್. ನಾವು ಸೈಮಲ್ಟೇನಿಯಸ್ಲಿ ರಾಮನ್ನ ದೇವರು ಅಂತಲೂ ನೋಡೋಕ್ಕೆ ಬರುತ್ತೆ ನಮಗೆ. ಸೈಮಲ್ಟೇನಿಯಸ್ ಸಂಕಟ ಪಡ್ತಿರೋ ಮನುಷ್ಯ ಅಂತಲೂ ನೋಡೋಕ್ಕೆ ಬರುತ್ತೆ ನಮಗೆ. ಯಾವಾಗಲೂ ದುಃಖದಲ್ಲಿರುವ ರಾಮ, ಸದಾ ನಗ್ತಾ ಇರುವ ಕೃಷ್ಣ ನಮಗೆ ಗೊತ್ತು ಅಲ್ವಾ? ದುಃಖ ಇರೋ ಕೃಷ್ಣ ಗೊತ್ತೇ ಇಲ್ಲ, ಸುಖಪಟ್ಟಿರೋ ರಾಮನೇ ಗೊತ್ತಿಲ್ಲ. ಆ ಥರ ವಿ ನೋ ದಿಸ್. ಸೊ ಅದು ಚಿಕ್ಕಂದಿಂದ ನಮಗೆ ಬಂದಿರುತ್ತೆ. ಇಲ್ಲಿ ಬೆಳೆದ್ರೆ ಮಕ್ಕಳವ್ರಿಗೆ ಹೆಂಗೆ ಬರುತ್ತೆ ಅದು? ಅಲ್ಲ, ಉತ್ತರ ಅಲ್ಲ, ರೀಸನ್ನಲ್ಲಿ ಎಷ್ಟು ಉತ್ತರ ಹೇಳೋಕ್ಕಾಗತ್ತೆ ನೋಡಿ. ನಾ ಏನು ಹೇಳ್ತೀನಿ, ಡಾಗ್ ವಿಜಿಲ್ ಅಂತ ಇರುತ್ತೆ, ನಂಗೆ ತುಂಬ ಫೇವ್ರೇಟ್ ಎಕ್ಸಾಂಪಲ್ ಇದು. ಅದು ಊದಿದ್ರೆ ಅದರ ಫ್ರೀಕ್ವೆನ್ಸಿ ನಮಗೆ ಕೇಳಿಸಲ್ಲ ಅಲ್ವಾ ಡಾಕ್ಟರ್? ಯಾವ ಎಷ್ಟೋ ಫ್ರೀಕ್ವೆನ್ಸಿ ಆದಮೇಲೆ ನಮಗೆ ಕೇಳಿಸಲ್ಲ. ಇನ್ ದಟ್ ಹ್ಯೂಮನ್ ವಾಯ್ಸ್ ರೇಂಜ್, ಅದರ ಆಚೆ ಇರೋ ಸೌಂಡ್ ಬಂದರೆ ನಾಯಿಗೆ ಕೇಳಿಸುತ್ತೆ. ದಟ್ ಸೌಂಡ್ ಯು ಕ್ಯಾಂಟ್ ಹಿಯರ್. ಆರ್ ಯು ಸೇಯಿಂಗ್ ದಟ್ ಸೌಂಡ್ ಇಸ್ ನಾಟ್ ದೇರ್? ಆ್ಯಕ್ಚುಲಿ ನಾವು ನ್ಯಾಯ ವೈಶೇಷಿಕ ಅದರಲ್ಲೆಲ್ಲ ಇರ್ತ ಅನುಮಾನ ಅನ್ನೋದಿದೆಯಲ್ಲ, ಅದೆಲ್ಲ ನಮ್ಮ ಫಿಲಾಸಫೀಲಿ ಇದೆ. ಅದು ನಮಗೆ ಹೇಳ್ಕೊಟ್ಟಿಲ್ಲ. ಅದು ಇಟ್ಸ್ ಎ ಸ್ಟುಪಿಡಿಟಿ ದಟ್ ವಿ ಡೋಂಟ್ ನೋ ದಿಸ್ ಅಲ್ಲ. ಅದನ್ನು ಇದು ಇರ್ಬೋದು ಅಂತ ಅನುಮಾನದಿಂದ ಅದನ್ನ ಇನ್ವೆಂಟ್ ಮಾಡಿರೋದು ನಾವು. ನಮಗೆ ಕೇಳಿಸಲ್ಲ ಅದು. ಅದು ನಾಯಿಗೆ ಕೇಳಿಸ್ತಾ ಇರೋದ್ರಿಂದ ಈ ಥರ ಒಂದು ಫ್ರೀಕ್ವೆನ್ಸಿ ಅದಕ್ಕೆ ಗೊತ್ತಾಗೋದು ಇರ್ಬೋದು ಅಂತ ತಿಳ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಆ ಥರ ನಮಗೆ ಗೊತ್ತಾಗೋಕ್ಕೆ ಸಾಧ್ಯವೇ ಇಲ್ಲದು ಎಷ್ಟೊಂದಿದೆ ಅಲ್ವಾ? ಹೌ ಕೆನ್ ವಿ ಬಿ ಶ್ಯೂರ್? ಅದಕ್ಕೆ ನಾವು ಉಪನಿಷತ್ದಲ್ಲಿ ಹೇಳ್ತಾ ಇರೋದು ನೇತಿ ನೇತಿ ಅಂತ ಹೇಳ್ತಾ ಇರಬೇಕು, ನಾಟ್ ದಿಸ್ ನಾಟ್ ದಿಸ್ ಅಂತ. ಎಷ್ಟು ಅಸಲ್ಟ್ ಮಾಡ್ತೀವಿ, ಅದಕ್ಕೆ ಹಿರಿಯರಿರಬೇಕು ಕೇಳಿದಾಗ ಅದೆಲ್ಲ ಸರಿ, ಆದರೆ ನಮಗಿನ್ನೂ ಗೊತ್ತಿಲ್ಲ ಅಂತ ಹೇಳಬೇಕು. ನಮ್ಗೆ ಹೇಳಿ ಯಾರಿದ್ದಾರೆ? ನಾನು ಹೇಳ್ತೀನಿ, ಜಗತ್ತಲ್ಲೇ ಇಲ್ಲ ಇವಾಗ ಆ ಥರದ್ದು. ಇಟ್ ಈಸ್ ವೆರಿ ಸ್ಯಾಡ್. ನಮ್ಗೆ ಅದಕ್ಕೆ ನಮಗೆ ಹಂಗರ್ ಇರೋದು, ಈ ಸತ್ಸಂಗಿಗೆ ಹೋಗೋದು, ಯಾರೋ ಗುರು ಹತ್ರ ಹೋಗಿ ಕೇಳೋದು. ಒಂದೊಂದು ಸಲ ಅವ್ರ ಗುರುಗಳೆಲ್ಲ ಮಾತಾಡೋದು ತುಂಬ ಚೆನ್ನಾಗಿರೋದಿರುತ್ತೆ. ನಾನು ಬೆಳಗ್ಗೆ ಹೇಳಿದೆ, ಯಾರೋ ಶ್ರೀ ಶ್ರೀ ರವಿಶಂಕರ್ಗೆ ಕೇಳಿದಾಗ ಅನಿಸ್ತು, ಅಪ್ಪ ಇವ್ರ ಬಾಯಿಂದನೂ ಒಳ್ಳೇದು ಬರುತ್ತೆ ಅಂತ. ಅವರು ಯಾರು ಕೇಳಿದಂತೆ

Journalist, what is so great about your Sanatana Dharma's imagination of creation? You also have a creator, you know, you also have a universe he created. You have a creation theory. Or Heladanante, when did I ever say that he created the universe? He became the universe. ಎಷ್ಟು ಬ್ಯೂಟಿಫುಲ್ ನೋಡಿ. ಆಕ್ಚುಲಿ ಭಾಗವತದಲ್ಲಿ ನನ್ನ ವಾಟ್ಸಪ್ ಅಲ್ಲಿ ಅದಿದೆ ಹಾಕೊಂಡಿದ್ದೀನಿ ನಾನು. ಇದು 11th ಕ್ಯಾಂಟೋ ಅಲ್ಲಿ ನೋಡಿ, ಕೃಷ್ಣ ಸೇಸ್ ಈ ಸೂರ್ಯ ಚಂದ್ರ ನಕ್ಷತ್ರ ಆಕಾಶ ಮೋಡ ಮಳೆ ನೀರು ಕೆರೆ ನದಿ ಪಂಚಭೂತಗಳು ಉಸಿರಾಡುವ ಪ್ರಾಣಿ ಉಸಿರಾಡದೇ ಇರುವ ಪ್ರಾಣಿ ಚರಾಚರ ವಸ್ತುಗಳು ಎಲ್ಲವೂ ಮರ ಗಿಡ ಎಲ್ಲವೂ ಎಲ್ಲವೂ ನನ್ನ ಅಂಗಗಳು. ಅಂದ್ರೆ ಇಟ್ ಮೇಕ್ಸ್ ಪಾಲಿಥಿಯಿಸಂ ಎ ಪರ್ಫೆಕ್ಟ್ಲಿ ಸೈಂಟಿಫಿಕ್ ಐಡಿಯಾ. ನೋಡಿ ಚಾಂದೋಗ್ಯ ಉಪನಿಷತ್ತಲ್ಲಿ ಈಗ ಸರ್ವಂ ಕಲುವಿದಂ ಬ್ರಹ್ಮ, ಎವ್ರಿಥಿಂಗ್ ಇಸ್ ದ ಕ್ರಿಯೇಷನ್. ಇಟ್ ಈಸ್ ನಾಟ್ ಜಸ್ಟ್ ಸೂರ್ಯ ಇಸ್ ದ ಕ್ರಿಯೇಷನ್, ಎವ್ರಿಥಿಂಗ್ ಇಸ್ ದ ಕ್ರಿಯೇಷನ್. ಚಿರಳೇನು ಕ್ರಿಯೇಷನ್, ಬ್ಯೂಟಿಫುಲ್ ಅಲ್ಲ. ಕನಕದಾಸರು ಹೇಳ್ತಾರೆ ನೋಡ್ರಿ, ಈಗ ನೋಡಿ ನೋಡಿ ದ್ವೈತದ ನೋಡಿ ಕನಕದಾಸರು ಹೇಳ್ತಾರೆ. ಫಸ್ಟು ಅವ್ರು ತುಂಬಾ ವಿಟ್ಟಿಯವರಲ್ಲ ಕನಕದಾಸರು. ತರಳ ಪ್ರಹ್ಲಾದ ಹರಿ ವಿಶ್ವಮಯನೆಂದು ಬರದೊದೆಯಲವನ ಪೀತ ಕೋಪದಿಂದ ಸ್ಥಿರವಾದೊಡಿ ಕಂಬದಲ್ಲಿ ತೋರು ತೋರೆನಲು ಭರದಿಂದ ಬರಲದಕ್ಕೆ ವೈಕುಂಠ ನೆರೆ ಮನೆಯೇ. ಆಮೇಲೆ ಕುರುಪತಿಯು ದ್ರೌಪದಿಯ ಸೀರೆಯನ್ನು ಸೆಳೆಯುತ್ತಿರೆ ತರುಣಿ ಹಾ

0: ಬಿಗಿನಿಂಗಲ್ಲಿ ಎರಡು ಹೇಳ್ತಾರೆ, ರೇಗ್ಸ ಥರ. ಆಮೇಲೆ ಈ ಸ್ಯಾಟಿಸ್ಫೈಸ್ ಇಟ್ ಇಸ್ ಅಣು ಅಣು ಮಹತ್ತಿನೊಳೆಲ್ಲ ಪರಿಪೂರ್ಣ ವಿಶ್ವಮಯ ಗಣನೆ ಇಲ್ಲದ ಮಹಾಮಹಿಮನೆನಿಸಿ ಘನ ಕೃಪಾ ನಿಧಿಗಾಗಿ ನೆಲೆಯಾದಿ ಕೇಶವನು ನೆನೆದವರ ಮನದಲ್ಲಿ ಇಹನೆಂಬ. ನೋಡಿ ದ್ವೈತಾದ್ವೈತ ಕೊಲಾಪ್ಸ್ ಮಾಡ್ತಾರೆ ಒಂದು ಲೈನಲ್ಲಿ. ನಾ ಏನು ಹೇಳ್ತೀನಿ, ಅವ್ರಿಗೆ ವಿಸ್ಡಮ್ ಯಾಕಿತ್ತು ಅಂದರೆ ದೆ ಟ್ರಾನ್ಸೆಂಡೆಡ್ ರೀಸನ್. ನೀವು ರ್ಯಾಷನಲ್ ಅಂದ್ರಲ್ಲ, ರೀಸನ್ ಈಸ್ ನಾಟ್ ಇನಫ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್. ದ ಎಜ್ ಆಫ್ ನಾಲೆಜ್ ವಿ ಡೋಂಟ್ ನೋ ವಾಟ್ ಇಟ್ ಇಸ್, ವಾಟ್ ಈಸ್ ದೇರ್. ಬ್ಲ್ಯಾಕ್ ಹೋಲ್ ಅಂತ ಏನು ಎಕ್ಸ್ಪ್ಲೇನ್ ಮಾಡಿ ಏನದು? ಸೊ ದ ಟ್ರಾನ್ಸೆಂಡೆಡ್ ರೀಸನ್ ಆ್ಯಂಡ್ ಇಂಟ್ಯೂಟೆಡ್ ಹೊಳವುಗಳು ಬರ್ತಿತ್ತಲ್ಲ ಅವ್ರಿಗೆ, ಅದನ್ನು ಹೇಳೋರು. ಅದರ ವಿಸ್ಡಮ್ ಮುಂದೆ ನಾನು ಶಾಲೆಗೆ ಹೋಗಿ ಕಲ್ತಿದ್ದೆ ಅನ್ನೋ ಇದೆಲ್ಲ ಏನೂ ಇಲ್ಲ ರೀ ಅದ್ರ ಮುಂದೆ. ಯು ಕ್ಯಾನ್ ಲರ್ನ್ ಕ್ರಾಫ್ಟ್ ಮೆಟೀರಿಯಲ್ ಥಿಂಗ್ಸ್, ಯು ಕ್ಯಾನ್ ಲರ್ನ್, ಯು ಕ್ಯಾನ್ ಲರ್ನ್ ಇಂಟ್ಯೂಷನ್ ಏನೋ ಏನೋ. ಇಂಜಿನಿಯರಿಂಗಲ್ಲಿ ಕ್ರಮ ಕಲಿಬೋದು, ಅದು ದಟ್ ಈಸ್ ಗ್ರೇಟ್ ಥಿಂಗ್ ಅಬೌಟ್ ಇಟ್.
1: ಈಗ ಇನ್ನೊಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರಿಸೋಣ.
2: Looking to capture unforgettable moments from above? Discover Enoid Drone Hire Services in Sydney. Whether it's your wedding day, a special event, or any personal celebration, our expert pilots are here to help. With breathtaking aerial shots, we turn your memories into stunning visuals that you'll cherish forever. Elevate your event with 2RRR sponsor Enoid Drone Services, where we turn moments into magic. For all inquiries, including rentals, go to info@enord.com.au.
3: The ATO is very concerned to hear of tax scams where people ring up vulnerable Australians and threaten them with legal and police action if they don't immediately pay a debt. These are not calls from the ATO. If you have got a debt, we would have written to you first. If we do ring you, our staff will identify themselves and let you know how you can call us back. But if the person calling you is rude and aggressive, threatening police or legal action if you don't do something immediately, it's not the ATO. If you've got any doubts, please hang up the phone and call us back on 1800 008 540 and we'll sort the matter out.
4: Are you interested in learning about influential people in your local area? I am Nat Weavers.
5: And I'm Laurel Fisher, and together we co-host Beyond the Airwaves, an hour-long in-depth interview show where we talk to local people about what they're involved with and often how you can get involved as well.
4: And to hear these fabulous interviews, please tune in every Monday at 9 a.m.
5: on 2RRR 88.5 FM,
4: your local sound to the world.
6: ನಂಗೆ ತುಂಬ ಲೈಟ್ ಹಾರ್ಟೆಡ್ ಕ್ವಶನ್, ಇಷ್ಟೆಲ್ಲ ಡೀಪ್ ಇಲ್ಲ. ಏನಿಲ್ಲ, ನೀವು ಸಿಡ್ನಿಗೆ ಹೀಗೆ ನಾಟಕ ಮಾಡಕ್ ಬರ್ತಿರಲ್ಲ, ಹಾಗೆ ನೀವು ಬೇರೆ ದೇಶಗಳಿಗೂ ಹೋಗ್ತಾ ಇರ್ತೀರಾ ಹೇಗೆ?
0: ನೋಡಿ, ಇವ್ರ ನಾಟಕದಿಂದ ಬೇರೆ ದೇಶಕ್ಕೆ ಹೋಗಿದ್ದೀನಿ ಅಂದ್ರೆ, ಕೌಂಟಿಂಗ್ ಅಂಡ್ ಕ್ರ್ಯಾಕಿಂಗ್ ಇಲ್ಲಿ ಮಾಡಿದ್ಮೇಲೆ ಸಿಡ್ನಿಲಿ ಮಾಡಿದ್ವಿ. 2019 ಸಿಡ್ನಿಲಿ ಸಿಡ್ನಿ ಆರ್ಟ್ಸ್ ಫೆಸ್ಟಿವಲ್ ಅಲ್ಲಿ 25-26 ಶೋ ಮಾಡಿದ್ವಿ. ಆಮೇಲೆ ಅಡಿಲೇಡ್ ಆರ್ಟ್ಸ್ ಫೆಸ್ಟಿವಲ್.
6: ತುಂಬಾ ಲೈಟ್ ಹಾರ್ಟೆಡ್ ಕ್ವಶನ್, ಇಷ್ಟೆಲ್ಲ ಡೀಪ್ ಇಲ್ಲ. ಏನಿಲ್ಲ, ನೀವು ಸಿಡ್ನಿಗೆ ಹೀಗೆ ನಾಟಕ ಮಾಡಕ್ ಬರ್ತಿರಲ್ಲ, ಹಾಗೆ ನೀವು ಬೇರೆ ದೇಶಗಳಿಗೂ ಹೋಗ್ತಾ ಇರ್ತೀರಾ ಹೇಗೆ?
0: ನೋಡಿ, ಇವ್ರ ನಾಟಕದಿಂದ ಬೇರೆ ದೇಶಕ್ಕೆ ಹೋಗಿದ್ದೀನಿ ಅಂದ್ರೆ, ಕೌಂಟಿಂಗ್ ಅಂಡ್ ಕ್ರ್ಯಾಕಿಂಗ್ ಇಲ್ಲಿ ಮಾಡಿದ್ಮೇಲೆ ಸಿಡ್ನಿಲಿ ಮಾಡಿದ್ವಿ. 2019

0: We did 28 shows in Sydney. We did 38 shows in Melbourne. Amel, we were invited to perform at Edinburgh, world's largest arts festival. Ali 8 shows madvi. Birmingham Arts Festival alli 11 shows madvi. And we were invited by Public Theatre, New York. Hamilton anta nodidireno, there was a great show.
1: Yeah.
0: Avaru, they invited this show. 20 shows we performed in New York. We were the critics speak in the New York Times. Ega counting and cracking admele Jungle and the Sea. 44 show ಈಗ ತುಂಬಾ ಜನ ಕನ್ನಡಿಗರು ಬಂದು ನೋಡಿದ್ರು ಅದನ್ನ 44 ಶೋಸ್ ಮಾಡಿದ್ವಿ ಈಗ ಸಿಡ್ನಿಲಿ ತಿರುಗಿ 29 ಶೋ ಕ್ಯಾನ್ಬರಲ್ಲಿ 5 ಶೋ ಮೆಲ್ಬರ್ನಲ್ಲಿ 38 ಶೋ ಮಾಡ್ತಾ ಇದೀವಿ ಅದರದ್ದು
1: ನಿಮಗೆ ಸಿಡ್ನಿಗೆ ಬರೋದೆಲ್ಲ ಹೇಗಾಯ್ತು ಯಾರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಕರೆಸ್ಕೊಂಡಿದ್ದೆಲ್ಲ ಹೇಗಾಯ್ತು
0: ನೋಡಿ ಎಂತ ಆಕಸ್ಮಿಕ ಅದು ಅಂದ್ರೆ ರಂಗಶಂಕರ ಓಪನ್ ಮಾಡಿದ್ರಲ್ಲ ಆವಾಗ ಓಪನಿಂಗ್ ಡೇಗೆ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ರು ಪ್ರೆಸ್ ಕಾನ್ಫರೆನ್ಸ್ ಆದಾಗ ಸ್ವಲ್ಪ ಗೆಸ್ಟ್ನೂ ಇನ್ವೈಟ್ ಮಾಡಿದರು ನನ್ನ ಕರೆದಿದ್ರು ಹೋಗ್ಬೇಕಂತ ನಾನು ಐ ಆಮ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಇದು ಅರುಂಧತಿ ಶಂಕರ್ಗೂ ನಾನು ತುಂಬ ಕ್ಲೋಸ್ ಆಗಿದ್ದೆ ನಾನು ನನ್ನ ಕರೆದಿದ್ದರು ಅವರು ಅರುಂಧತಿ ಅವರು ನನಗೆ ಒಂದು 11 ಗಂಟೆನೋ ಆ ಟೈಮ್ ಅಷ್ಟಕ್ಕೆ ಫೋನ್ ನಂಬರ್ ಮಾಡಿದ್ರು ಏ ಪ್ರಕಾಶ ನೀನು ಇದು ಬರ್ತೀಯಲ್ಲೇನೋ ಇವತ್ತು ಬೇಗ ಬರ್ತೀನಿ ಅದೆಷ್ಟು ಟೈಮ್ ಹೇಳಿದ್ರಲ್ಲ 5:30 ಹೇಳಿದ್ರು ಬರ್ತೀನಿ ಅಂದೆ ಇಲ್ಲ ಇಲ್ಲ ಈಗಲೇ ಬೇಗ ಬಾ ಅಂತಂದು ಯಾಕೆ ಅಂದ ಅದು ನಮಗೆ ಅತುಲ್ ಬಂದಿದ್ದಾನೆ ಇಲ್ಲಿ ಅತುಲ್ ಕುಮಾರ್ ತುಂಬ ವೆರಿ ಗ್ರೇಟ್ ಡೈರೆಕ್ಟರ್ ಇಂಡಿಯಾಲಿ ಬಂದಿದ್ದಾನೆ ಅವ್ನು ಹೇಳ್ತಾನೆ ನೀವೆಲ್ಲ ಒಂದು ಥಿಯೇಟ್ರ್ ಓಪನ್ ಮಾಡಿದಾಗ ಬರೀ ಮಾತಲ್ಲಿ ಹೆಂಗೆ ಶುರು ಮಾಡ್ತೀರಿ ಒಂದು ಚಿಕ್ಕ ನಾಟಕ ಮಾಡಬೇಕು ನಾವು ಅಂದ್ಬಿಟ್ಟು ಅವನು ಆಗಲೇ ಒಂದು ನಾಟಕ ಬರೆದಿದ್ದಾನೆ ಒಬ್ಬ ಸೀನಿಯರ್ ಆ್ಯಕ್ಟರ್ ಇರ್ತಾನೆ ಒಬ್ಬ ಜೂನಿಯರ್ ಆ್ಯಕ್ಟರ್ ಅವನ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ ಅವನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತಾನೆ ಸೀನಿಯರ್ ಆ್ಯಕ್ಟರ್ ಈ ಥರದ್ದು ಒಂದು 5 ನಾಟಕ ಬರೆದಿದ್ದು ಅದು ಲೈನ್ಸ್ನ ಬೇಗ ಕಲಿತು ಯಾರು ಹೇಳಿದ ಮಾಡ್ತಾರೋ ಅವ್ರನ್ನ ಕರಿಬೇಕು ಅಂತ ಅದು ನನಗಾಗಲೇ ರೆಪ್ಯುಟೇಷನ್ ಇತ್ತು ಯಾರೂ ಬರಲಿಲ್ಲ ಅಂದರೆ ಹೋಗಿ ನಾನು ರೋಲ್ ಮಾಡ್ತಾ ಇದ್ದೆ ಸೊ ನೀನು ಕಲಿತೀಯ ಅಂತ ಹೇಳಿದ್ರು ನಾನು ಹೋಗಿ ಲೈನ್ಸ್ ಕಲ್ತ್ಕೊಂಡೆ ಮತ್ತು ನಾನು ರಂಗಶಂಕರ ಓಪನಿಂಗ್ ಸ್ಕಿಟ್ ಪ್ಲೇ ನಾನು ಮಾಡಿದೆ ನಾನು ಆ್ಯಕ್ಟ್ ಮಾಡಿದೆ ಸೊ ಅದನ್ನು ಮಾಡಿದಾಗ ಅತುಲ್ ಐ ಹ್ಯಾಡ್ ರಿಟನ್ ಇಟ್ ಅವನು ನನ್ನ ತುಂಬ ಮೆಚ್ಕೊಂಡಿದ್ದ ಅವನು ಶೇಕ್ಸ್ಪಿಯರ್ದು ಫೆಸ್ಟಿವಲ್ ಆಯಿತು 500 ಇಯರ್ಸ್ ಆಫ್ ಶೇಕ್ಸ್ಪಿಯರ್ ಲಂಡನಲ್ಲಿ ಆಯಿತು ಅವನು ಹಿಂದಿಯಲ್ಲಿ ಮಾಡಿದ್ದ ಅಲ್ಲಿ ಲಂಡನಲ್ಲಿ ಅದನ್ನ ಮಾಡಿದಾಗ ಅವನಿಗೆ ತುಂಬ ಜನ ಪರಿಚಯ ಆಯಿತು ಈ ಕೌಂಟಿಂಗ್ ಆ್ಯಂಡ್ ಕ್ರ್ಯಾಕಿಂಗ್ನ ಏಮನ್ ಫ್ಲಾಕ್ ಮತ್ತು ಶಕ್ತಿಧರನ್ ಒಟ್ಟಿಗೆ ಬರೆದಿದ್ದರು ಅವರು ಐ ಥಿಂಕ್ ದೇವರ್ ಇನ್ ದಟ್ ಫೆಸ್ಟಿವಲ್ ಐ ಡೋಂಟ್ ನೋ ದೆನ್ ನ್ಯೂ ಅತುಲ್ ಅವನಿಗೆ ಹೋಗಿ ಕೇಳಿದ್ದಾರೆ ಈ ನಾಟಕ ಕೊಟ್ಟು ನಮಗೆ ಯಾರು ಆ್ಯಕ್ಟರ್ ಬೇಕು ಸಜೆಸ್ಟ್ ಮಾಡು ಅಂತ ಅಷ್ಟೊತ್ತಿಗಾಗಲೇ ಎಷ್ಟೊಂದು ಕಡೆ ಆಡಿಷನ್ ಮಾಡಿದ್ದಾರೆ ಅವರು ಅವನು ಏಮನ್ ಸೆಡ್ ವಿ ಹವ್ ಆಡಿಷನ್ಡ್ ಇನ್ 4 ಕಾಂಟಿನೆಂಟ್ಸ್ ಐ ಆಮ್ ಸಿಕ್ ಆಫ್ ಇಟ್ ಅಂತ ತಂದರು ನಂಗೆ ಅವರು ಅವ್ರು ಕೇಳಿದಾಗ ನನಗೆ ಇದೆಲ್ಲ ಆಮೇಲೆ ಗೊತ್ತಾಗಿರೋದು ನಂಗೆ ಬಿಗಿನಿಂಗಲ್ಲಿ ಏನು ಗೊತ್ತಿರಲಿಲ್ಲ ಇದು ಮಾಡಿದಾಗ ಅವನಿಗೆ ಕೇಳಿದ್ದಾರೆ ಈ ರೋಲ್ ಯಾರು ಮಾಡೋಕ್ಕಾಗತ್ತೆ ಅಂತ ಅವನು ಹೇಳಿದಂತೆ ದೇರ್ ಈಸ್ ನೋ ಬಡಿ ಹೂ ಕ್ಯಾನ್ ಪ್ಲೇ ದಿಸ್ ರೋಲ್ ಯು ನೋ ಹಿಯರ್ ಅಂದರೆ ಅದ್ರ ಸೌತ್ ಇಂಡಿಯನ್ ತಮಿಳ್ ಶ್ರೀಲಂಕನ್ ರೋಲ್ ಅದು ನೋ ಬಡಿ ಕ್ಯಾನ್ ಪ್ಲೇ ಇಟ್ ಹಿಯರ್ ದೇರ್ ಇಸ್ ಒನ್ ಪರ್ಸನ್ ಇನ್ ದ ಸೌತ್ ಹೂ ಕ್ಯಾನ್ ಪ್ಲೇ ಇಟ್ ಐ ಥಿಂಕ್ ಬಟ್ ಆಸ್ ಸೂನ್ ಎಸ್ ಯು ಮೀಟ್ ಹಿಮ್ ಹಿಲ್ ಸೇ ಐ ಆಮ್ ನಾಟ್ ಅನ್ ಆ್ಯಕ್ಟರ್ ಯು ಹ್ಯಾವ್ ಟು ಕನ್ವಿನ್ಸ್ ಹಿಮ್ ಅಂತ ಹೇಳೋದಂತೆ ಅದು ಆಮೇಲೆ ಹೇಳಿದ್ರು ನನಗೆ ನಾನು ಮಾಡೋ ರಿಹರ್ಸಲ್ ಎಲ್ಲ ಮಾಡಿ ಶೋ ಓಪನ್ ಆಗೋಕ್ಕೆ ಮುಂಚೆ ಪ್ರೆಸ್ ಕಾನ್ಫರೆನ್ಸ್ ಇದ್ದಾಗ ಮೀಡಿಯಾಗೆ ಹೇಳಿದ್ರು ಅವರು ಅದಕ್ಕೆ ನಂಗೆ ಗೊತ್ತಾಗಿದ್ದದು ಸೊ ಅವ್ರು ಬಂದರು ಬಂದು ನಾನು ನನಗೆ ನಾಟಕ ಕಳಿಸಿದ್ರು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದೆ ನಮ್ಮ ಬಂದು ನನಗೆ ಆಡಿಷನ್ ಮಾಡ್ತೀಯಾ ಅಂತ ಹೇಳಿದ್ರು ಇಲ್ಲಿ ಜಾಗನೇ ಇಲ್ಲ ಹೆಂಗೆ ಮಾಡ್ತೀಯಾ ಅಂತ ಆ್ಯಕ್ಚುಲಿ ನಾನು ಆಡಿಷನಿಗೆ ಬಂದಿಲ್ಲ ನಾನು ನಾಟಕ ಓದಿನಿ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬಂದೆ ತುಂಬ ಚೆನ್ನಾಗಿದೆ ನಾನು ಮಾಡಿಸ್ಲೇ ಇಂಡಿಯಾಲಿದ್ದ ಅಂತ ಹೇಳಿದೆ ಏಯ್ ನಾವೇ ಮಾಡಿಸಿಲ್ಲ ನಿನ್ಗೆ ಹೆಂಗೆ ಕೊಡ್ತೀವಿ ನಾವು ನೀನು ಆ್ಯಕ್ಟ್ ಮಾಡಲ್ವಾ ನೀನು ಇಲ್ಲ ಇಲ್ಲ ನಾನು ಆ್ಯಕ್ಟರ್ ಅಲ್ಲ ಅಂದೆ ನಾನು ಅವ್ರೊಬ್ಬರು ಮುಖ ಒಬ್ಬರು ನೋಡ್ಕೊಂಡ್ರೆ ಅಂದರೆ ಇದೆಲ್ಲ ಆಗಿತ್ತು ಡಿಸ್ಕಷನ್ ಅವ್ರಿಗೆ ಆಮೇಲೆ ಓದ್ತೀಯಾ ನೀನು ಆಯ್ತಾ ಅಲ್ಲಿ ರೀಡ್ ಅಂದೆ ನಾನು ಆ ಪಾತ್ರ ಓದಿದೆ ಓದ್ತಾ ಇರ್ಬೇಕಾದ್ರೆ ನಿಲ್ಲಿಸಿದ್ರು ನಿಲ್ಲಿಸ್ಬಿಟ್ಟು ಹೇಳಿದ್ರು ಯು ನೋ ದಟ್ಸ್ ದ ಫಸ್ಟ್ ಟೈಮ್ ಸಂಬಡಿ ಇಸ್ ರೆಡ್ ದಟ್ ಲೈಕ್ ಎ ಹ್ಯೂಮನ್ ಬೀಯಿಂಗ್ ಅಂತಂದ್ರಲ್ಲ ಅವರು ನನ್ನ ಕನ್ನಡ ಆ್ಯಕ್ಸೆಂಟಲ್ಲಿ ಇಂಗ್ಲೀಷ್ ಮಾತಾಡ್ತೀನಿ ನಾನು ಅಂದ್ರೂ ದೇ ಜಸ್ಟ್ ಲೈಕ್ಡ್ ಇಟ್ ಆಮೇಲೆ ನಿನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂದರು ಆಮೇಲೆ ಒಂದು 3-4 ತಿಂಗಳು ಮೇಲೆ ಆಗೋಯ್ತು ಮಾಡಲಿಲ್ಲ ಅಷ್ಟರಲ್ಲಿ ನನ್ನ ಮಗಳದು ಎಂಗೇಜ್ಮೆಂಟ್ ಆಯಿತು ತಿರ್ಗಾ ಬಂದಾಗ ಆಡಿಷನ್ಗೆ ತಿರ್ಗಾ ಬರ್ತೀವಿ ಸೆಕೆಂಡ್ ರೌಂಡ್ ಅಂತಂದರು

0: ಇಲ್ಲ ನಾನು ಮಾಡೋಕ್ಕಾಗಲ್ಲ, ಯಾಕೆ ಅಂದರೆ ನನ್ನ ಮಗಳದು ಮದುವೆ ಬರುತ್ತೆ ಆ ಟೈಮಲ್ಲಿ ನೀವು ಕಳಿಸಿರೋ ಡೇಟ್ಸಲ್ಲಿ, ನಾನು ಮಾಡೋಕ್ಕಾಗಲ್ಲ ನನಗೆ ಅಂತಂದೆ. ಇಲ್ಲ ಇನ್ನೇ ನಾವು ಬಂದಿದ್ದೀವಿ ಇಂಡಿಯಾಗೆ ನಿನ್ನ ಮೀಟ್ ಮಾಡ್ತೀವಿ ಅಂತ. ಆಮೇಲೆ ದೇ ರಿವೀಲ್ಡ್ ಆವಾಗ ವಿ ವೆಂಟ್ ಟು ಇಂಡಿಯಾ ಟು ಮೀಟ್ ಓನ್ಲಿ ಒನ್ ಪರ್ಸನ್ ಆ್ಯಂಡ್ ದಟ್ ವಾಸ್ ಪ್ರಕಾಶ್ ಅಂತ ಆಮೇಲೆ ಹೇಳಿದ್ರು ಅವ್ರು ಪ್ರೆಸ್ ಕಾನ್ಫರೆನ್ಸಲ್ಲಿ. ಅವ್ರು ಬಂದರು ಆ್ಯಂಡ್ ಯಾರನ್ನಾರು ಕರೆಸು ಇನ್ನೊಂದು ರೋಲ್ಗೆ ಅಂತ ಹೇಳಿದೆ. ಎಷ್ಟೊಂದು ಜನಕ್ಕೆ ನಾ ಹೇಳಿದೆ, ಯಾರು ಇರು, ನಾ ಹೋದಾಗ ಒಬ್ಬರು ಇರಲಿ, ನಾನು ಒಬ್ಬನೇ ಹೋಗಿದ್ದೆ. ದೊಡ್ಡ ಜಾಗ ತೊಗೊಂಡಿದ್ದಾರೆ ಆಡಿಷನ್ ಮಾಡೋಕ್ಕೆ. ಆಮೇಲೆ ನಾ ಹೇಳಿದೆ ನಾ ಮಾಡೋಕ್ಕಾಗಲ್ಲ. ಎನಿವೇ ಓದ್ತೀಯ ನೀನು? ಐ ಸೆಡ್ ಓದ್ತೀನಿ, ಟೆಂಪ್ಟೇಷನ್ ಇರುತ್ತಲ್ಲ, ಓದ್ತೀನಿ. ಹಿಂದೆ ಆಮೇಲೆ ಸ್ವಲ್ಪ ಓದ್ದೆ, ಆಮೇಲೆ ಒಂದು ಚೇರ್ ತೊಗೊಂಡು ಯೂಸ್ ಮಾಡು ಪ್ರಾಪ್ ಥರ ಅಂತ ಆ ಚೇರ್ನೂ ಯೂಸ್ ಮಾಡಿದೆ. ನನ್ನ ಲೈನ್ಸ್ ಹೇಳ್ತಾ ಇದ್ದೆ, ಸಡನ್ನಾಗಿ ನಿಲ್ಲಿಸಿದ್ರು. ಪ್ರಕಾಶ್ ಜಸ್ಟ್ ಡ್ರಾಪ್ ದ ಚೇರ್ ಅಂದರು. ಹೇಳ್ಕೊಂಡು ಕೂತ್ಕೊಂಡೆ. ವಿ ವಾಂಟ್ ಯು ಟು ಡೂ ದಿಸ್, ಕ್ಯಾನ್ ಯು ಕನ್ವಿನ್ಸ್ ಯುವರ್ ಡಾಟರ್ ಟು ಪೋಸ್ಟ್ಪೋನ್ ದ ವೆಡ್ಡಿಂಗ್? ವಿಲ್ ಗಿವ್ ದೆಮ್ ಎ ಫ್ರೀ ಹನಿಮೂನ್ ಇನ್ ಆಸ್ಟ್ರೇಲಿಯಾ ಅಂತಂದರು. ನನಗೆ ಶಾಕ್ ಆಯಿತು, ಎಂಥ ಕ್ರೇಜಿ ಡಿಮ್ಯಾಂಡ್. ಐ ಆಸ್ಕ್ ದೆಮ್ ಐ ಡೋಂಟ್ ನೋ ವಾಟ್ ಶಿ ವಿಲ್ ಸೇ ಅಂತಂದೆ. ಕೆಳಗೆ ಇಳಿದು ಹೋಗಿ ನಾನು ಎರಡನೇ ಮಗಳಿಗೆ ಮಾತಾಡಿದೆ, ಹಿಂಗೆ ಹೇಳ್ತೇನೆ ಅಂತ. ಅವಳಿಗೂ ಮೊದಲೇ ಶಾರ್ಟ್ ಟೆಂಪಲ್ಡ್ ಹುಡುಗಿಯವಳು, ನಾ ಹೇಳಿದ ತಕ್ಷಣ ಅವಳು ಏನಂದ್ಲು, ಅಪ್ಪ ಹೂ ವಿಲ್ ಗೆಟ್ ಎ ಚಾನ್ಸ್ ಲೈಕ್ ದಟ್, ಶಿ ಕ್ಯಾನ್ ಗೆಟ್ ಮ್ಯಾರಿಡ್ ಅನದರ್ ಡೇ, ಯು ಗೋ ಅಂತ. ಸೊ ನಾನು ಹೆಂಡತಿಗೆ ಫೋನ್ ಮಾಡಿದೆ. ಚಂದ್ರಿಕಾ ಹೇಳಿದ್ಲು, ಯು ಡಿಸೈಡ್ ವಿಚ್ ಎವರ್ ವೇ, ಐ ವಿಲ್ ಬ್ಯಾಕ್ ಯು ವಾಟ್ ಎವರ್ ಯು ಡಿಸೈಡ್ ಅಂದ್ಲು. ಸೊ ಮಗಳಿಗೆ ಹೇಳಿದ್ವಿ, ದೊಡ್ಡವಳು ಬಂದ್ಲು. ಬಂದ್ಬಿಟ್ಟು ಅವಳಿಗೆ ಹೇಳಿದಾಗ ನನ್ನ ಕಡೆ ನೋಡ್ಬಿಟ್ಟು, ಅಪ್ಪ ವಾಟ್ ಆರ್ ಯು ಸೇಯಿಂಗ್ ಅಂತ ಅಂದ್ಲು ಅವಳು. ಆಮೇಲೆ ಒಂದು ಲಕ್ ನಮ್ಗೆ ಏನಾಯಿತು ಅಂದರೆ, ನಾನು ಹೇಳಿದೆ ಬೇರೆ ಡೇಟ್ ಇದೆಯಾ ಅಟ್ಲೀಸ್ಟ್ ಅದನ್ನು ಚೆಕ್ ಮಾಡಿದ್ದಾರೆ. ಯಾಕೆ ನಾವು ಸೂಪರ್ಸ್ಟಿಷಿಯಸ್ ಅಲ್ಲ, ನನ್ನ ಮೈ ವೈಫ್ ಇಸ್ ಸೂಪರ್ಸ್ಟಿಷಿಯಸ್. ಆ್ಯಕ್ಚುಲಿ ಬೋತ್ ಮೈ ಡಾಟರ್ಸ್ ಆರ್ ಸೂಪರ್ಸ್ಟಿಷಿಯಸ್, ಬಟ್ ಐ ಡೋಂಟ್ ನಮ್ ಬಿಕಾಸ್ ಯು ನೋ ದೇರ್ ಇಸ್ ನೋ ಪ್ರೂಫ್, ದಟ್ಸ್ ವೈ ಸೂಪರ್ಸ್ಟಿಷನ್. ಸೊ ಐ ಸೆಡ್ ಸಿ ಸಮ್ ಆಫ್ ದೋಸ್ ಸ್ಟಾರ್ಸ್, ಅಕ್ಷಿಣಿ ಮಿಲನವ ಮಾಡದ ನಕ್ಷತ್ರದ ಗಣ ಗಗನ, ಸಮ್ ಆಫ್ ದ ಸ್ಟಾರ್ಸ್ ನಾಟ್ ಇವನ್ ಬಿ ದೇರ್ ನೌ. ಸೊ ಎನಿವೇ, ಸೊ ಅವರು ಅವಳಿಗೆಲ್ಲ ನೋಡಿ ಬೇರೆ ಡೇಟ್ ಇದೆಯಾ ನೋಡಿ, ಯಾಕೆಂದ್ರೆ ದ ಬಾಯ್ಸ್ ಫ್ಯಾಮಿಲಿ ವರ್ ವೆರಿ ಸೂಪರ್ಸ್ಟಿಷಿಯಸ್. ಅವ್ರು ಕೊಡವ ಅವ್ರ ಫ್ಯಾಮಿಲಿಯವರು, ಅವ್ರು ತುಂಬ ಸೂಪರ್ಸ್ಟಿಷಿಯಸ್. ಅವರು ಅಂದರೆ ಅವ್ರಿಗೂ ಕೋಪ ಬರುತ್ತೆ ಸೂಪರ್ಸ್ಟಿಷನ್ ಅಂದರೆ ಅವ್ರ ಮನೆಯವ್ರಿಗೂ. ಅಲ್ಲಿ ಗೊತ್ತಿಲ್ಲ ನಮಗೆ, ವಾಟ್ ವಿ ಡೋಂಟ್ ನೋ, ಯುನೋ. ಸೊ ವಿ ವೇ ಹೌ ವಾಟ್ ಟು ಕಾಲ್ ಇಟ್, ಐ ಡೋಂಟ್ ನೋ ವೆದರ್ ಇಟ್ಸ್ ಟ್ರೂ ಆರ್ ಫಾಲ್ಸ್, ದಟ್ಸ್ ಲೆಟ್ ಮೀ ಸೇ ದಟ್. ಓಕೆ, ಸೊ ಅವ್ರಿಗೆ ನೋಡಿದ್ವಿ ಇವರೇನು ಮಾಡಿದ್ದಾರೆ. ನನಗೂ ಕಂಡಿಡ್ದಿದ್ದದು, ಪಂಚಾಂಗದಲ್ಲಿ ಇಂಗ್ಲೀಷ್ ಡೇಟು ಕನ್ನಡ ಡೇಟ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಅದು ಯಾವುದೋ ಷಷ್ಠಿ ದಿನಾನೋ, ಅದು ಯಾವುದೋ ತಪ್ಪು ದಿನ, ಅದು ಮಾಡೋಂಗೆ ಇಲ್ಲ. ಆ ಥರದ್ದು ಯಾವುದೋ ದಿನ ಅದು ಷಷ್ಠಿನ, ಅದು ಎಂಥ ದಿನನೋ, ಅದು ಮಾಡೋಂಗೆ ಇಲ್ಲ ಆ ದಿನ ಅಂತ ಹೇಳೋದು ನಾನು ಹೆಂಡ್ತಿ. ನಾನು ಹೇಳಿದೆ ನೀನೇ ಫಿಕ್ಸ್ ಮಾಡಿರೋದು. ಅವಳು ಅವ್ರಿಗೆ ನಮ್ಮ ಫ್ಯಾಮಿಲಿ ಪ್ರೀಸ್ಟ್ ಯಾರಿದ್ದಾರೆ ಅವ್ರಿಗೆ ಫೋನ್ ಮಾಡೋದು, ಏಯ್ ನಾನು ಹೆಂಗ್ರಿ ತಪ್ಪು ಮಾಡ್ತೀನಿ, ನೀವೇ ತಪ್ಪು ಬರ್ಕೊಂಡಿದ್ದೀರಾ ಅಂತ ಅವ್ರು ದಬಾಯಿಸ್ಬಿಟ್ರು ಅವರು. ನನ್ನ ಕಡೆ ನೋಡಿದ್ರು, ನಾನು ಹೇಳಿದೆ ದಿಸ್ ಈಸ್ ಅನ್ ಓಪನಿಂಗ್, ಆರ್ ಯು ವಿಲ್ಲಿಂಗ್ ಟು ಡೂ ಇಟ್ ಆನ್ ದಟ್ ಡೇ ಅಂತಂದ್ರು. ಇಲ್ಲ ಶನಿವಾರ ಅದು, ನಾ ಏನಾದರೂ ಮಾಡೋದಿಲ್ಲ ಆಗುತ್ತೆ ಅಂತ ಏನಾದ್ರು ಗಲಾಟೆ ಮಾಡೋದು. ಆಮೇಲೆ ಅವ್ರಿಗೆ ಫೋನ್ ಮಾಡಿದ್ರು, ಅವ್ರು ತುಂಬ ರೇಗಾಡ್ಬಿಟ್ರು ಅವರು, ಏನ್ರಿ ಇಷ್ಟು ಇಂಥದ್ದು, ಹೌ ಇರೆಸ್ಪಾನ್ಸಿಬಲ್ ಯು ಪೀಪಲ್ ಆರ್, ಹೌ ಕ್ಯಾನ್ ಯು ಮೇಕ್ ಇವನ್ ಸಚ್ ಎ ಫಂಡಮೆಂಟಲ್ ಮಿಸ್ಟೇಕ್ ಅಂತಲ್ಲಿ ಹೇಳಿದ್ರು. ಬಟ್ ಏನೇ ಆಗಲಿ, ದೇ ವಿ ಹ್ಯಾಡ್ ಟು ಅಡ್ವಾನ್ಸ್ ದ ಡೇಟ್. ಆಮೇಲೆ ಡೇಟೇ ಇರಲಿಲ್ಲ, ಡಿಸೆಂಬರ್ 2nd ಮಾಡಬೇಕಾಯಿತು, ಜಾನ್ವರಿ 17th ಏನೋ ಇದ್ದಿದ್ದು. ಅದಕ್ಕೆ ನಾನು ನವಂಬರಲ್ಲಿ ರಿಹರ್ಸ್, ಮಧ್ಯದಲ್ಲಿ ರಿಹರ್ಸಲ್ ಶುರು ಆಗಿತ್ತು, ಮಧ್ಯ ಒಂದು ವಾರ ಬ್ರೇಕ್ ತೊಗೊಂಡು ಬೆಂಗಳೂರಿಗೆ ಹೋಗಿ 5 ಅಲ್ಲಿದ್ದು ವೆಡ್ಡಿಂಗ್ ಮುಗಿಸ್ಕೊಂಡು ವಾಪಸ್ ರಿಹರ್ಸಲಿಗೆ ಬಂದೆ ಸಿಡ್ನಿಗೆ. ಹಂಗಾಗಿ ಅಷ್ಟೆಲ್ಲ ಆಗಿ ಅಂದರೆ ಒನ್ ಸ್ಮಾಲ್ ಆಕ್ಸಿಡೆಂಟ್, ಅರುಣ್ ಫೋನ್ ಕಾಲ್ ಆ್ಯಂಡ್ ದಟ್ ಅತುಲ್ ಸ್ವಾಮಿ, ದಟ್ಸ್ ಹೌ ಇಟ್ ಹ್ಯಾಪನ್.
1: ವಿಚ್ ಒನ್ ಇಸ್ ಯುವರ್ ಫೇವರೇಟ್ ಮೂವಿ ಔಟ್ ಆಫ್ ಆಲ್ ದ ಶೋಸ್ ಆ್ಯಂಡ್ ಮೂವೀಸ್ ಯು ಹ್ಯಾವ್ ಡನ್? ಆ್ಯಂಡ್ ಕೆನ್ ಯು ಪ್ಲೀಸ್ ಸೇ ಒನ್ ಡೈಲಾಗ್ ಇಫ್ ಯು ಡೋಂಟ್ ಮೈಂಡ್?
0: I'm not good with Hindi, I won't say. But you know, let me see. My favorite film somehow remains, I think, I can't decide between Talwar and, you know, Madras Cafe. Madras Cafe is emotionally important for me, but Talwar I feel is a great film. There's that scene in Talwar that I did with Irfan.
2: I've seen that.
0: I love that scene, you know.
2: Jigra
0: Madira. Jigra Madira. See, this is what happens with television. The small screen confuses you. So many images come there and they don't register like a cinema theater where everything is blacked out and only that you see. Either Sutta, you see other life also. So the impression you get from the small screen is confusing. They'll say, I've acted in Dhoni. They say, I've acted in KGF. I've not acted.
2: But you acted with Amitabh Bachchan.
0: In two films, Wazir and Teen, I've acted. Wazir. Both films I've acted.
3: I mean, one cut, two cut, alway there.
0: So, and but dialogue is yala. See, dialogue in, with Belagate interview nalli yaro helisidru, but I don't remember what. See, natakadalli dialogue kalithivalla naavu, cinema ga hang kaliyala naavu. See, just before scene we learn and do it. So aa nenpalla aa tara uliyala namagadu. But adralli airlift helak helidru, nan helide Ranjit ಅಂತ ನಾನು ಇವ್ರನ್ನ ಕರಿತೀನಿ, ಅಕ್ಷಯ್ ಕುಮಾರ್ನ. ಯಾಕೆಂದರೆ ಐ ವಾಂಟೆಡ್ ಟು ಸೌಂಡ್ ಲೈಕ್ ಅ ಮಲಯಾಳಿ, ಬಟ್ ಐ ಡಿಂಟ್ ವಾಂಟ್ ಟು ಮಾಕ್ ಮಲಯಾಳಂ ಆಕ್ಸೆಂಟ್. ಈಗ ಮೆಹಮೂದ್ ಪಡೋಸನಲ್ಲಿ ಮಾಡ್ತಾರಲ್ಲ, ಆ ಥರ ಮಾಡೋಕ್ಕೆ ಇಷ್ಟ ಇರಲಿಲ್ಲ ನನಗೆ. ಬಿಕಾಸ್ ಯು ಹ್ಯೂಮಿಲಿಯೇಟ್ ಇನ್ ಎಂಟೈರ್ ಲ್ಯಾಂಗ್ವೇಜ್ ಕಲ್ಚರ್. ಸೊ ಐ ವಾಂಟೆಡ್ ಡೂ ಇಟ್ ಲೈಕ್ ಅನ್ ಆಥೆಂಟಿಕ್ ಮಲಯಾಳಿ. ಸೊ ಐ ಸ್ಪೋಕ್ ಲೈಕ್ ಎ ಸೌತ್ ಇಂಡಿಯನ್ ಫಾರ್ ದ ಮೋಸ್ಟ್ ಪಾರ್ಟ್. But I would just mispronounce some things. Ranjit antirilla, Ranjit, I would say. After the or in the kalthukonde yavdiya tap martare anta. So some words I would say in a Malayali way, but I will speak it normally, otherwise to give it dignity, you know. You should be angry with the role and all that. You should not be a joker figure. He should be somebody who irritates you, because he is actually thwarting the hero. ನಿಮ್ಗೆ ಅವನ ಮೇಲೆ ಕೋಪ ಬರಬೇಕು, ಆ ಥರ ಮಾಡಬೇಕು ಆ ಕ್ಯಾರೆಕ್ಟರು. ಆ್ಯಂಡ್ ಈಸ್ ಇರಿಟೇಟಿಂಗ್ ಬಿಕಾಸ್ ಅವ್ನು ಹೇಳೋದೆಲ್ಲ ನಿಜ ಆಗತ್ತೆ. ನೀನು ಪೇಪರ್ ವರ್ಕ್ ಇಲ್ಲದೆ ನೀನು ಒಪ್ಪಂದ ಮಾಡ್ಕೊಂಡಿದ್ಯಾ, ಅದು ನಿಜ ಆಗತ್ತದು. ನೀನು ಇಷ್ಟು ಜನನ ಇಲ್ಲಿ ಸೇರಿಸ್ಕೊಂಡ್ರೆ ನಿಮಗೆ ಟಾಯ್ಲೆಟ್ಗೆ ಜಾಗ ಇಲ್ಲ, ಮಾಡಬಾರ್ದಾಗಿತ್ತು. ಅವ್ನು ಹೇಳೋದು ಎಲ್ಲ ನಿಜ ಆಗ್ತಾ ಹೋಗುತ್ತೆ ಆ್ಯಕ್ಚುಲಿ. ಅದಕ್ಕೆ ತುಂಬ ಇರಿಟೇಟಿಂಗ್ ಅವನು. ಆ್ಯಂಡ್ ಪಾಪ ಅಕ್ಷಯ್ ಕುಮಾರ್ ತುಂಬ ಅಕಾಮಡೇಟ್ ಮಾಡೋರು, ನನಗೆ ಹ್ಯೂಮನ್ ನನಗೆ ಹೆಸರು ಬರಲಿ ಅಂತ. ಪಾಪ ಇದು ಸಚ್ ಎ ಜನರಸ್ ಗೈ. ಸೊ ಆ ಥರ ಡೈಲಾಗ್ ನನಗೆ ಕೇಳ್ತಾರೆ ಹೇಳೋದಕ್ಕೆ, ಬಟ್ ನಾನು ಹೇಳೋದಿಲ್ಲ. ಐ ಆಮ್ ನಾಟ್ ಗುಡ್ ಅಟ್ ದಟ್. ಪರ್ವದಲ್ಲಿ ತುಂಬ ಚೆನ್ನಾಗಿರೋದಿದೆ, ತುಂಬ ಒಳ್ಳೇದಿದೆ ಪರ್ವದಲ್ಲಿ. ನಾನು ನೋಡಿ ಇಂಗ್ಲೀಷ್ದ ಟ್ರಾನ್ಸ್ಲೇಟ್ ಮಾಡಿದಾಗ ಅವನು ತುಂಬ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ ದುರ್ಯೋಧನ. ದ್ರೋಣರನ್ನ ಕರೆಸ್ತಾನೆ, ಕರೆಸ್ಬಿಟ್ಟು ಏನು ಹೆಂಗೆ ನಡೆಸ್ತಿದ್ದೀರಾ ನೀವು, ಭೀಷ್ಮರು ನಡೆಸಬೇಕಾದ್ರೆ ನಾವು ಒಂದು ಅಕ್ಷೋಹಿಣಿ ಸೈನ್ಯವನ್ನು ಕಳ್ಕೊಂಡಿರಲಿಲ್ಲ, ನಿಮ್ಮದರಲ್ಲಿ ಈಗಾಗಲೇ 5-6 ಹೊರಟೋಗಿದೆ, ಇದು ಒಂದು ಯುದ್ಧ ಕಲೆ ವಿಶಾರದರು ಅಂತ ನಿಮ್ಮ ಹೆಸರಿದೆ, ಈ ಥರ ನೀವು ಯುದ್ಧ ನಡೆಸ್ಕೊಡೋದು ಸರಿನಾ ಅಂತ ಅವಾಗ ಕೇಳ್ತಾ ನಾನು. ಅದಕ್ಕೆ ಕನ್ನಡದಲ್ಲಿ ದ್ರೋಣ ಏನು ಹೇಳ್ತಾರೆ ಅಂದರೆ, ಮಹಾರಾಜ ಈಗ ನಡೆಯುತ್ತಿರುವ ಯುದ್ಧವೇ ಅಷ್ಟು ಭಯಂಕರವಾದುದು ಅಂತ ಹೇಳ್ತಾನೆ. ಅದು ನಾನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೆ, ಇಂಗ್ಲೀಷ್ನಲ್ಲಿ ಎಂಟು ಶೋ ಮಾಡಿದ್ದೀನಿ ಪರ್ವ ನಾನು. ಸೊ ನಾನೇನು ಮಾಡಿದೆ, ನನಗೆ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಬರುತ್ತಲ್ಲ ಲಯ, ಅದು ನಮಗೆ ಬರಬೇಕು. ಕನ್ನಡದಲ್ಲಿ ಲಯ ಬರಬೇಕಂದ್ರೆ ಇಂಗ್ಲೀಷ್ ಇಸ್ ಎ ಆಕ್ಸೆಂಟೆಡ್ ಲ್ಯಾಂಗ್ವೇಜ್, ಯುನೋ ಇಟ್ ಲುಕ್ ಲೈಕ್ ಮಿಸ್ಪ್ರನೌನ್ಸ್ಡ್ ದ ವರ್ಡ್ ಇಫ್ ಯು ಚೇಂಜ್ ದ ಆಕ್ಸೆಂಟ್. ತಪ್ಪು ಜಾಗದಲ್ಲಿ ರಾಗ ಹೇಳಿದ್ರೆ ಈಗ ಹಿ ಇಸ್ ಫ್ಯಾಟ್ ಅಂತ ಹೇಳಿದ್ರೆ, ಇಷ್ಟು ದಪ್ಪ ಇದ್ದಾನೆ ಅಂತ ಹೇಳ್ಬೋದು ಕನ್ನಡದಲ್ಲಿ, ಬಟ್ ಫ್ಯಾಟ್ ಅಂತ ಹೇಳೋಕ್ಕಲ್ಲ. ಸೊ ದೇರ್ಸ್ ಅ ಪ್ರಾಬ್ಲಮ್ ವಿತ್ ಯುನೋ ಜೆಸ್ಚರಲ್ ಸ್ಪೀಚ್ ಎಲ್ಲ ಪ್ರಾಬ್ಲಮ್ ಬರುತ್ತೆ. ಸೊ ನಾನೇನು ಮಾಡಿದೆ, ಮೋನೋಸಿಲಿಬಿಕ್ ವರ್ಡ್ಸ್ ಯೂಸ್ ಮಾಡಿದೆ ಆಸ್ ಮಚ್ ಆಸ್ ಪಾಸಿಬಲ್, ಬಿಕಾಸ್ ಇನ್ ಮೋನೋಸಿಲಿಬಿಕ್ ವರ್ಡ್ಸ್ ಯು ಕ್ಯಾನ್ ಸ್ಟ್ರೆಸ್ ಎನಿ ವರ್ಡ್. ಅರ್ಥ ಆಯ್ತಾ? ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಆ್ಯಕ್ಚುಲಿ ಒಂದು ದೊಡ್ಡ ಎಕ್ಸಾಂಪಲ್ ಇದೆ, ಅವರು ಇಂಗ್ಲೀಷ್ ಆ್ಯಕ್ಟ್ರೆಸ್ ಮಾಡಿದ್ದಾರೆ ಅದನ್ನ. ಡೆಮ್ ಮ್ಯಾಗಿ ಜೂಡಿ ಡೆಂಚ್ ಅವರಲ್ಲಿ ಅವ್ರು ಸ್ಟೇಜ್ ಮೇಲೆ ಬಂದು ಮಾಡ್ತಾರೆ, ಟು ಬಿ ಆರ್ ನಾಟ್ ಟು ಬಿ ದ್ಯಾಟ್ ಈಸ್ ದ ಕ್ವೆಶ್ಚನ್, ಟು ಬಿ ಆರ್ ನಾಟ್ ಟು ಬಿ ದ್ಯಾಟ್ ಈಸ್ ದ ಕ್ವೆಶ್ಚನ್ ಮಾತ್ರ ಡಬಲ್ ಸಿಲೆಬಲ್ ಇಲ್ದರೆ ಮಿಕ್ಕಿದೆಲ್ಲ ನಮ್ಮಲ್ಲಿ ಸ್ಪೆಲ್ಲಿಂಗ್ ಇಲ್ಲ, ನಮ್ಮಲ್ಲಿ ಅಕ್ಷರ ಹೆಂಗಿರುತ್ತೋ ಹಂಗೆ ಪ್ರೊನೌನ್ಸ್ ಮಾಡ್ತೀವಿ ನಾವು. ಸೊ ಅವ್ರು ಬಂದಾಗ ಒಬ್ಬೊಬ್ರು ಒಂದೊಂದು ಸ್ಟ್ರೆಸ್ ಮಾಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರು, To be or not to be, that is the question. To be or not to be, that is the question. To be or not to be, that is the question. To be or not to be. Atara onnandunu stress maadabodu, it'd be correct. That, I use that principle and made it in Kannada. So idanna na heng maadide andre, Maharaja, such has been the run of this ruinous war. Anta maadide. ಅದು ರನ್ ರೂಯಿನಸ್ ನಿಮ್ಗೆ ಸ್ವಲ್ಪ ಅಲಿಟ್ರೇಷನ್ ಬರುತ್ತೆ, ಅದಕ್ಕೆ ಅದಕ್ಕೆ ಸ್ವಲ್ಪ ನ್ಯಾಚುರಲ್ ಮ್ಯೂಸಿಕ್ ಇರುತ್ತೆ. ಅದಕ್ಕೆ ರೂಯಿನಸ್ ವಾರ್, ರನ್ ರೂಯಿನಸ್ ಮಾಡೋದಿದೆಯಲ್ಲ, ಆ್ಯಂಡ್ ಮೊನೋಸಿಲಬಿಕ್ ಕಂಟಿನ್ಯೂಸ್ ಯೂಸ್ ಮಾಡೋದ್ರಿಂದ ಹೆಂಗಾರ ಸ್ಟ್ರೆಸ್ ಮಾಡ್ಬೋದು. ಮಹಾರಾಜ, ಸಚ್ ಹಸ್ ಬೀನ್ ದ ರನ್ ಆಫ್ ದಿಸ್ ರೂಯಿನಸ್ ವಾರ್ ಅಂತಂದರೆ ತಪ್ಪ ಕೇಳಿಸಲ್ಲ ಅದು ಇಂಗ್ಲೀಷು. ಈ ನಡೆಯುತ್ತಿರುವ ಯುದ್ಧವೇ ಅಷ್ಟು ಭಯಂಕರವಾದದ್ದು, ಅದೇ ಥರ ಕೇಳಿಸುತ್ತಲ್ಲ ಅದು. ದ್ರೌಪದಿ ಹೇಳ್ತಾಳೆ, ಇದು ನಾನು ಹೆಜ್ಜೆ ಇಟ್ಟಲ್ಲೆಲ್ಲ ಇದು ಲಕ್ಷ್ಮಿ ಅಥವಾ ಇದು ಚೆನ್ನಾಗಿರುತ್ತೆ ಅನ್ನೋದಿದ್ರೆ ನಾವು ಯಾಕೆ ಈ ದುರವಸ್ಥೆಯಲ್ಲಿದ್ದೀನಿ ಅನ್ನೋ ಥರ ಕನ್ನಡದಲ್ಲಿ ಹೇಳ್ತಾಳು. ಅದನ್ನು ನಾನು ಏನು ಮಾಡಿದೆ, ಈ ವೇರ್ ಐ ಡ್ವೆಲ್ ಶಲ್ ಸ್ವೆಲ್ ವಿತ್ ವರ್ತ್ ದೆನ್ ವೈ ದಿಸ್ ಮಿಸರಿ ಅಂತ ಹೇಳ್ತಾರೆ. ಆ ಥರ ಮಾಡಿದೆ. ಎಲ್ಲ ಸಿಂಗಲ್ ಸಿಲೆಬಲ್ ಇದ್ದಾಗ ಅವಳು ಅಳ್ಬೋದು ಅದರಲ್ಲಿ ಅಂತ. ದೆನ್ ಅಳೋದು ಎಲ್ಲಿ ಮಾಡ್ಬೋದು ಅಂದರೆ, ಐ ಯೂಸ್ ದ ವರ್ಡ್ ವೈ ಫಾರ್ ದ್ಯಾಟ್. ಯಾಕಂದರೆ ವೈನ ಅಳೋ ಥರ ಮಾಡ್ಬೋದು. ವೇರ್ ಐ ಡ್ವೆಲ್ ಸ್ವೆಲ್ಸ್ ವಿತ್ ದನ್ ದೆನ್ ವೈ ದಿಸ್ ಮಿಸರಿ ಅಂತ ಹೇಳ್ಬೋದು ಅವಳು. ಸೊ ಆ ಥರ ಬರೆದೆ ನಾನು ಇಂಗ್ಲೀಷ್ನಲ್ಲಿ. ಭೈರಪ್ಪ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದೆ. ಎಷ್ಟು ನನಗೆ ಅದನ್ನು ಇಂಗ್ಲೀಷ್ನ ಮೆಚ್ಕೊಂಡೆ, ಎಷ್ಟು ಜನ ಬರೆದಿದ್ದಾರೆ, ನೀವು ಯಾಕೆ ಒಪ್ಪಿಸ್ಕೊಳ್ತಿದ್ದೀರಾ? ಹಂಗಲ್ಲ, ನಂದನ್ನು ನಾನು ಇಂಗ್ಲೀಷ್ನಲ್ಲಿ ನಾನು ಕೇಳೋಕ್ಕೆ ತಯಾರಿಲ್ಲ ನಾನು ಅಂತ ಅಂದೆ. ನಾನು ತೆಗೆದ್ಬಿಟ್ಟು ಕೂತ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ ಹೆಂಗೆ ಗೊತ್ತಾಗುತ್ತೆ ನಿಮ್ಗೆ ಚೆನ್ನಾಗಿದೆ ಇದು ಅಂತ? ಇಯರ್ಫೋನ್ ತೆಗೆದ್ಬಿಟ್ರಿ. ಇಲ್ಲ, ಅದೆಲ್ಲ ಆ ಪಕ್ಕದಲ್ಲಿ ಮ್ಯೂಸಿಕ್ ಜೋರಾಗಿತ್ತು, ಅದಕ್ಕೆ ತೆಗೆದ್ಬಿಟ್ಟಿದ್ದೆ ಸುಮ್ಮನೆ. ನಂಗೆ 9 ಸತಿ ನೋಡಿದ್ರು ಅಷ್ಟೊತ್ತಿಗೆ ನಾಟಕನವರು, ಅದಕ್ಕೆ ಸುಮ್ಮನೆ ನೋಡ್ತಾ ಕೂತಿದ್ದೆ ಅಂತ. ಮತ್ತು ನೀವು ನನಗೇನು ಭಯಂಗಿಲ್ಲ ಅಂತ ಅಂದೆ. ಸ್ಮೈಲ್ ಮಾಡ್ತಾ ಇದ್ದಾರೆ ಅವರು. ಆ ಥರ ನನಗೆ ರೈಟಿಂಗ್ ತುಂಬ ಇಷ್ಟ. ನನಗೆ
4: ನಾವು ಕಳೆದಾಗ ನೀವು ಚೆನ್ನಾಗಿ ಹಾಡಿರ್ತೀರ ಅಂತ ಗೊತ್ತು.
0: ಚೆನ್ನಾಗಿ ಹಾಡುದು ಅಂದ್ರೆ ತ್ರೀ ಪೆಗ್ಸ್ ಆದ್ಮ ಹಾಡ
4: ರಂಗಗೀತೆದು 2 ಸಾಲು ಕಳೆದಾಗಿ ನಿಮ್ಮಿಂದ
0: ಯಾವ

0: ಯಾವ ದೇಶದ ರಮಣ ಬರ್ತದೆ ಅದು ಸಾಂಗ್. ನಾಗಮಂಡಲ ಅದು ಗೋಪಾಲ್ ವಾಜಪೇಯಿ ಅವ್ರದ್ದು, ಅಶ್ವಥ್ ಮ್ಯೂಸಿಕ್.
1: ಧನ್ಯವಾದಗಳು. ಐ ಆಮ್ ನಾಟ್ ಅನ್ ಆಕ್ಟರ್ ಪ್ರಕಾಶ್ ಬೆಲ್ವಾಡಿ ಅವ್ರಿಗೆ ನೀವು ಸಮಯ ತಗೊಂಡು ನಮ್ಮೆಲ್ಲರ ಜೊತೆ ಮಾತಾಡಿದ್ದಕ್ಕೆ.
0: ಅಲ್ಲ ಥ್ಯಾಂಕ್ ಯು, ನನ್ಗೆ ಎಷ್ಟು ವ್ಯವಧಾನ ಅಷ್ಟು ಕೇಳಿ.
1: ಧನ್ಯವಾದಗಳು.
2: ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ, ಸರ್ವೇ ಜನಾ ಸುಖಿನೋ ಭವಂತು. ಧನ್ಯವಾದಗಳು.